ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ವೈಶಾಖ ಮಾಸದ 28 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 18 ತಾರೀಕು ಸೋಮವಾರ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ಎನ್ಎಂ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ, 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಿದಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, 9:00 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪಾ ಹಾಗೂ ಪಲ್ಲವಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಚಿತ್ರಚೈತ್ರ, ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಒಗಟು ಜಗಟು ನೇರ ಫೋನಿನ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ ವಾರಿ, ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯುಪಿ ರಾಜು ಅವರ ಮ್ಯಾಂಡೋಲಿನ್ ವಾದನ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಡಾಕ್ಟರ್ ಅನುಪಮ ನಿರಂಜನ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. 12:35 ಆರೋಗ್ಯ ಕಾರ್ಯಕ್ರಮ. ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ ಜಲಜೀವನ್ ಮಿಷನ್, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ. ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿ. 1:20 ಭಾವಗೀತೆಗಳನ್ನು ಕೇಳಿದಿರಿ. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಸಖಿ ಸಹೇಲಿ, 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ತನ್ವಿ ಕವಿ, ದಿಗಂತ್ ಟಿ ಜನಿವಾರ ಹಾಗೂ ಎಂ ಗೌತಮ್ ರಾಜ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 6:15 ಭಾವಗೀತೆಗಳನ್ನು ಕೇಳಿವಿರಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಇದರಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ. ಪ್ರಸ್ತುತಪಡಿಸುತ್ತಾರೆ ಕೋಮಲ್ ಕೆಪಿ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ಚಿತ್ರ ತುತ್ತಮುತ್ತ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
1: This is Akashvani, the news read by Neena Arkel. Prime Minister Narendra Modi held talks with his Swedish counterpart Ulf Kristersson in Gothenburg last night. Prime Minister Modi was awarded Sweden's highest honour, the Royal Order of the Polar Star, Degree Commander Grand Cross, in recognition of his exceptional contributions to bilateral ties and his visionary leadership. The award is the highest distinction that can be given to a head of government. This is Prime Minister Modi's 31st international honour. During the delegation-level talks, the two leaders reviewed the full spectrum of India-Sweden relations and agreed to elevate the bilateral relationship to a strategic partnership, marking a major milestone in the relationship. The two leaders also agreed to identify new opportunities to the spirit of the India-EU strategic partnership and recently concluded the India-EU FTA for the benefit of the people. Earlier, the Prime Minister's aircraft was escorted by Swedish Air Force jets as it entered the European country's airspace. He was given a warm welcome at the airport by his Swedish counterpart in a special gesture. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first Prime Ministerial visit from India to Norway in 43 years. Mr. Modi will call on King Harald V and Queen Sonja and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with the Norwegian Prime Minister. The visit will provide an opportunity to review the progress made in India-Norway relations and explore avenues to further strengthen them. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first Prime Ministerial visit from India to Norway in 43 years. Mr. Modi will call on King Harald V and Queen Sonja and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with Norwegian Prime Minister. The visit will provide an opportunity to review the progress made in India-Norway relations and explore avenues to further strengthen them. Congress leader V.D. Sadishan will be sworn in as Chief Minister of Kerala today. The Chief Minister designated yesterday evening unveiled a 21-member UDF cabinet ahead of today's swearing-in ceremony. Of the 21st ministers, 14, including Sadishan himself, are first-timers. Announcing the cabinet after submitting the list of ministers to Governor Rajendra Arlekar, Mr. Sadishan said the entire UDF ministry will be sworn in together. Congress secured 11 ministerial berths besides the chief minister's post. Mr. Sadishan also announced the Thiruvanchur Radhakrishnan will be the speaker and Shanimol Usman will be the deputy speaker. India has expressed deep concern at the attack targeting the Barakah nuclear facility in the UAE. In a statement, Ministry of External Affairs said such actions are unacceptable and represent a dangerous escalation. New Delhi has urgently called for restraint and a return to dialogue and diplomacy. Union Minister for Health and Family Welfare Jagat Prakash Nadda has arrived in Switzerland to participate in the 79th World Health Assembly. The six-day event will begin today in Geneva. In a social media post, Mr. Nadda said that his year's theme, Reshaping Global Health, a Shared Responsibility, highlights the importance of collective action in addressing global health challenges. In IPL cricket, Delhi Capitals defeated Rajasthan Royals by 5 wickets at Arun Jaitley Stadium in Delhi last night. Earlier in another match, the Delhi Royal Challengers Bengaluru defeated Punjab Kings by 23 runs in Dharamshala. In today's fixture, Chennai Super Kings and Sunrisers Hyderabad will clash at M.A. Chidambaram Stadium in Chennai at 7:30 p.m. And that is the end of this news bulletin.
0: ആകാശവാണി ഹാസന എഫ് എം ಶುಭನುಡಿ. ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ ನಾಲ್ಕು ಪುಸ್ತಕಗಳನ್ನು ಓದಿದಂತೆ, ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ಕಳೆದಂತೆ. ಶುಭನುಡಿ ಕೇಳಿದಿರಿ. ಈಗ ಕೇಳಿ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇನ್ನು ಮುಂದೆ ಕೇಳಿ ಬಸವೇಶ್ವರರ ಒಂದು ವಚನೆ. ನಂಬರು ನೆಚ್ಚರು ಬರಿದೇ ಕರೆಯುವರು. ಹಾಡಿದ್ದಾರೆ ಶಿವಮೊಗ್ಗ ವೇಣುಗೋಪಾಲ್.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ.
2: ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲಾ ಭೇದಗಳನ್ನು ಮೀರಿ ಎಲ್ಲರನ್ನು ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಮೂರು ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ, ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ, ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದ್ದು ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ, ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವಂತೆ, ನೆರೆಹೊರೆಯವರೊಂದಿಗೆ, ಶಾಲೆಯಲ್ಲಿ, ಸಮಾಜದಲ್ಲಿ, ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ, ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡುವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ, ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ, ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ.
1: ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಮೊದಲಿಗೆ ಕೇಳಿ ಜಿವಿ ಕುಲಕರ್ಣಿಯವರ ಒಂದು ರಚನೆ, ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್. ಜಯದೇವಿ ಜಯದೇವಿ.

ಇನ್ನು ಮುಂದೆ ಕೇಳಿ ಬೇಂದ್ರೆಯವರ ಒಂದು ರಚನೆ ಅರ್ಚನಾ ಉಡುಪ ಅವರ ಸ್ವರದಲ್ಲಿ. ಚೈತನ್ಯದ ಪೂಜೆ ನಡೆದಾಗ

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಸತು ಅಥವಾ ಜಿಂಕ್ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಒಂದು ಲಘು ಪೋಷಕಾಂಶ. ಎಲ್ಲ ರೀತಿಯ ಸಸ್ಯಗಳ ಬೆಳವಣಿಗೆಗೆ ಸತು ಅತ್ಯಗತ್ಯವಾಗಿ ಬೇಕು. ಸಸ್ಯಗಳ ಬೆಳವಣಿಗೆಗೆ ಅಗತ್ಯ ಇರುವಂತಹ ಪ್ರೋಟೀನ್, ಪಿಷ್ಟ ಹಾಗೂ ಕಿಣ್ವಗಳ ತಯಾರಿಕೆಯಲ್ಲಿ ಸತು ಅಥವಾ ಜಿಂಕ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನಿತರ ಲಘು ಪೋಷಕಾಂಶಗಳಾದ ಮ್ಯಾಂಗನೀಸ್ ಹಾಗೂ ಕಬ್ಬಿಣದ ಜೊತೆಗೂಡಿದ ಸತು ಸಸ್ಯಗಳ ಆಹಾರ ಉತ್ಪಾದನೆಗೆ ಸಹಕರಿಸುವಂತಹ ಪತ್ರಹರಿತ್ತಿನ ತಯಾರಿಕೆಗೆ ಸಹಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಬಹಳ ಮುಖ್ಯವಾಗಿ ಸತು ಪತ್ರಹರಿತ್ತಿನ ಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತೆ. ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹಾಗೂ ಕಾಳುಗಳ ಉತ್ಪಾದನೆಗೆ ಸತು ಅವಶ್ಯಕ. ಇಷ್ಟೆಲ್ಲ ಮಹತ್ವ ಇರುವ ಸತು ನಮ್ಮ ಮಣ್ಣಿನಲ್ಲಿ ಕಡಿಮೆ ಆದಾಗ ಅದು ನಮ್ಮ ಬೆಳೆಯ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತೆ. ಗಿಡಗಳ ತುದಿಯಿಂದ ಎರಡು ಅಥವಾ ಮೂರನೇ ಬಲಿತ ಎಲೆಗಳಲ್ಲಿ ಸತುವಿನ ಕೊರತೆಯ ಲಕ್ಷಣಗಳು ಗೋಚರಿಸುತ್ತೆ. ಎಲೆಯ ಸುಳಿಗಳ ನರದ ಮಧ್ಯಭಾಗ ಹಳದಿಯಾಗುತ್ತೆ. ಚಿಗುರೆಲೆಗಳ ಗಾತ್ರ ಕಡಿಮೆ ಆಗುತ್ತೆ. ಗಿಡದ ಗೆಣ್ಣುಗಳ ನಡುವಿನ ಭಾಗ ಹತ್ತಿರವಾಗಿ ಕುಂಠಿತ ಬೆಳವಣಿಗೆಯಿಂದ ಸಸ್ಯಗಳು ಗಿಡ್ಡವಾಗ್ತವೆ. ಹೂ ಬಿಡುವಂಥದ್ದು, ಕಾಯಿ ಕಟ್ಟುವಂಥದ್ದು ಹಾಗೂ ಮಾಗುವುದು ತಡವಾಗುತ್ತೆ. ಕುಡಿಗಳು ಬಾಡಿ ಸಾಯುವಂಥದ್ದು ಹಾಗೂ ಎಲೆಗಳ ಉದುರುವಿಕೆಯ ಪ್ರಮಾಣ ಹೆಚ್ಚಾಗುವಂಥದ್ದು ಕೂಡ ಸತುವಿನ ಕೊರತೆಯಿಂದ ಗೋಚರಿಸುತ್ತೆ. ಈ ಎಲ್ಲ ಲಕ್ಷಣಗಳು ಕೂಡ ನಮ್ಮ ಬೆಳೆಯ ಸಮಗ್ರ ಬೆಳವಣಿಗೆಯ ಮೇಲೆ ನಕಾರಾತ್ಮಕವಾದ ಪರಿಣಾಮಗಳನ್ನು ಉಂಟುಮಾಡಿ ನಿರೀಕ್ಷಿತ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸತುವಿನ ಕೊರತೆ ಕಂಡುಬರುವ ಮಣ್ಣಿಗೆ ಶೇಕಡ 0.5-1% ಜಿಂಕ್ ಸಲ್ಫೇಟ್ ಅನ್ನು ಸುಣ್ಣದಿಂದ ತಟಸ್ಥಗೊಳಿಸಿ 25-30 ದಿವಸದ ಬೆಳೆಗೆ ಸಿಂಪಡಣೆಯನ್ನ ಮಾಡಬಹುದು. 2-3 ಸಾರಿ ಸಿಂಪಡಣೆಯನ್ನ ನೀಡಬೇಕು. ಈ ಸಿಂಪಡಣೆಯನ್ನ 7-10 ದಿವಸಗಳ ಅಂತರದಲ್ಲಿ ಮಾಡಬೇಕು. ಇನ್ನೂ ಒಂದು ವಿಧಾನದ ಮೂಲಕ ಜಿಂಕ್ ಸಲ್ಫೇಟ್ ಅನ್ನ ನಾವು ನಮ್ಮ ಮಣ್ಣಿಗೆ ಸೇರಿಸಬಹುದು. ಪ್ರತಿ ಹೆಕ್ಟೇರ್ಗೆ 20-25 ಕೆಜಿ ಜಿಂಕ್ ಸಲ್ಫೇಟ್ ಅನ್ನ ಅಷ್ಟೇ ಪ್ರಮಾಣದ ಎರೆಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಬೆಳೆ ಬಿತ್ತುವ ಸಮಯದಲ್ಲಿ ಮಣ್ಣಿಗೆ ಸೇರಿಸುವ ಮೂಲಕ ನಮ್ಮ ಹೊಲಗದ್ದೆಗಳಲ್ಲಿ ಕೊರತೆ ಇರುವ ಸತುವನ್ನ ನಾವು ಸರಿದೂಗಿಸಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಕೇಳುವರೆ, ಇಂದು ಸಂಜೆ 6:51 ಫಲಸಿರಿ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಒಂದು ಭಾವಗೀತೆ. ರಚನೆ ಬಿಎ ಸನತಿಯವರದು. ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯಾ ಆಚಾರ್ಯ. ಇಳೆಗೆ ಮಳೆಯ ತಾರದ

ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ವೇಳೆ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಈ ಮಧ್ಯಾಹ್ನ 12:05 ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
7: ಯಾರು?
8: ಓಹ್, ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
8: ಏನಾಯ್ತೆ ಸವಿ?
9: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
9: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
8: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
10: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಇತಿಹಾಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ

0: ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದ್ದು ಮಾಹಿತಿಯನ್ನು ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
1: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ, ಎಪಿಎಂಸಿ ಆವರಣದಲ್ಲಿ 130 150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂಎನ್ ವ್ಯಾಸರಾವ್ ಅವರ ಒಂದು ರಚನೆ, ಪುತ್ತೂರು ನರಸಿಂಹನಾಯಕವರ ಸ್ವರದಲ್ಲಿ. ನಲ್ಲೇ ನೀನಿಲ್ಲದೆ ನನಗೆಲ್ಲಿ ಬಾಳಿದೆ.

ಇನ್ನು ಮುಂದೆ ಕೇಳಿ ಮುಗದೆಯಾದೆಯ ಕನ್ಯೆ, ದೇವಿ ಗುಂಡಪ್ಪ ಅವರ ಒಂದು ರಚನೆ, ಮಡಿಕೇರಿ ನಾಗೇಂದ್ರ ಅವರ ಸ್ವರದಲ್ಲಿ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದರೆ. ಆಕಾಶವಾಣಿ ಹಾಸನ FM.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.

ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. FM 102.2 MHz.

ಆಕಾಶವಾಣಿ ಹಾಸನಿ ಎಫ್ಎಂ ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಕೇಳುವಿರಿ.

0: ಆಕಾಶವಾಣಿ ಸಮಯ 7:34:20 ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19 ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ. ಮೊದಲಿಗೆ ಕೇಳಿ ಪಿ ಸುಶೀಲ ಅವರ ಸ್ವರದಲ್ಲಿ ಹೃದಯ ದೀಪ ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕುವೆಂಪು ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯಭಾಸ್ಕರ್. ಚಿತ್ರ ಹಂತಕನ ಸಂಚು. ಮೂಡಿಬರುವ ಸ್ವರಗಳು ವಾಣಿ ಜಯರಾಮ್ ಹಾಗೂ ಪಿ ಜಯಚಂದ್ರನ್ ಅವರದು.

0: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
0: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
2: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಳಿ ಮಾತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ರಚನೆ, ರಾಗಸಮೀಚನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಸವಿಗಾನ ಕೇಳಿದ್ರಿ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಓ ವಿಶ್ವಮಾತೆ, ಭುಜೇಂದ್ರ ಮಹಿಷವಾಡಿಯವರ ಒಂದು ರಚನೆ ಸಮೂಹ ಗಾನದಲ್ಲಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ವೃಂದಗಾರದಲ್ಲಿ ಕೇಳಿ ಎಸ್ ಡಿ ಇಂಚಲ್ ಅವರ ಒಂದು ರಚನೆ, ಓ ಭಾರತೀಶ್ವರಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ನಯನ ಮನೋಹರ ಎಂಬ ಗೀತೆ, ರಚನೆ ರವಿ ಕೊತಾರಿ ಗಷ್ಟಿಯವರದು.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಗಂಗಪ್ಪ ವಾಲಿಯವರ ಒಂದು ರಚನೆ ವೃಂದಗಾನದಲ್ಲಿಯೇ.

ಹಿಡಿಮಣ್ಣ ನೆತ್ತಿ ನಡುನೆತ್ತಿಗಿಟ್ಟು. ಗೋಪಾಲಕೃಷ್ಣ ಹೆಗಡೆಯವರ ಒಂದು ರಚನೆ ವೃಂದಗಾನದಲ್ಲಿ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೆಲವರೇ, ಇಂದಿನ ಫಲಸಿರಿ ಕಾರ್ಯಕ್ರಮದಲ್ಲಿ ಸಂಜೆ 6:51 ಆಲೂಗಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ.
4: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
6: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565579.
7: ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪ ಹಾಗೂ ಪಲ್ಲವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂಧನ್.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈ ಸಾಲಿನಲ್ಲಿ ಹಾಸನದ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 100% ಫಲಿತಾಂಶ ಬಂದಿದೆ. ಐಸಿಎಸ್ಇ ಪಠ್ಯಕ್ರಮವನ್ನು ಅಳವಡಿಕೆಯನ್ನು ಮಾಡಿಕೊಂಡಿರತಕ್ಕಂತಹ ಈ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಎಲ್ಲ ಮಕ್ಕಳು ಕೂಡ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಈ ಶಾಲೆಯ ಒಂದು ವಿಶೇಷ. ಇಂತಹ ಒಂದು ಒಳ್ಳೆಯ ಫಲಿತಾಂಶವನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕರಾದ ಅಶ್ವಥ್ ನಾರಾಯಣ್ ಅವರು. ಅಶ್ವಥ್ ನಾರಾಯಣ್ ಅವರು ಭೂಗೋಳ ಶಾಸ್ತ್ರದ ಪಾಠವನ್ನು ಮಾಡ್ತಾರೆ. ಅಶ್ವಥ್ ನಾರಾಯಣ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ.
1: ಇವರ ಜೊತೆಗೆ ಗಣಿತಶಾಸ್ತ್ರವನ್ನ ಬೋಧನೆಯನ್ನ ಮಾಡ್ತಾ ಇರತಕ್ಕಂಥ ದೀಪ ಅವರು ನಮ್ಮೊಂದಿಗೆ ಇದ್ದಾರೆ. ದೀಪ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರ ಜೊತೆಗೆ ರಸಾಯನಶಾಸ್ತ್ರವನ್ನ ಪಾಠ ಮಾಡ್ತಾ ಇರತಕ್ಕಂತಹ ಶಿಕ್ಷಕರಾದ ಪಲ್ಲವಿ ಅವರು ನಮ್ಮೊಂದಿಗೆ ಇದ್ದಾರೆ. ಪಲ್ಲವಿ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ತೆ ಸರ್.
1: ಅಶ್ವಥ್ ನಾರಾಯಣ್ ಅವರೇ, ಈ ಒಂದು 100% ಫಲಿತಾಂಶ ಬರುತ್ತೆ ಅನ್ನುವಂತಹ ನಿರೀಕ್ಷೆ ನಿಮಗೆ ಈ ಸಾಲಿನಲ್ಲಿ ಇತ್ತ?
8: ನಿರೀಕ್ಷೆ ಇತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಇದರಲ್ಲಿ ಚೆನ್ನಾಗಿದ್ದಾರೆ ಸ್ಟೂಡೆಂಟ್ಸ್, ಮೋಟಿವೇಟ್ ಮಾಡೋಣ ಕಂಟಿನ್ಯೂಸ್ ಆಗಿ ನಮಗೆ ಸಪೋರ್ಟ್ ಮಾಡ್ತಿದ್ರು ಸರ್. ಸಪೋರ್ಟಿಂಗ್ ಇನ್ ದ ಸೆನ್ಸ್ ಅಲ್ಲಿ ವ್ಯಾಲ್ಯೂಬಲ್ ಗೈಡೆನ್ಸ್ ಮಾಡ್ತಿದ್ರು, ಈ ರೀತಿ ಮಾಡಿ ನಾವು ಕೆಲವೊಂದ್ಸಲ ತಪ್ಪು ಮಾಡಿದೀವಿ ಇಲ್ಲ ಅಂತಲ್ಲ ಸರ್, ತಪ್ಪು ಮಾಡಿದಾಗ ಕರೆದು ಬಿಟ್ಟು ಒಳ್ಳೆ ರೀತಿಯಲ್ಲಿ ಈ ರೀತಿ ಮಾಡಿ ಸರ್ ಅಂತೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಚೇಂಜ್ ಮಾಡೋ ಇದರಲ್ಲೂ ಕೂಡ ಹೇಳ್ಕೊಟ್ಟಿದ್ದಾರೆ ಸರ್. ನಾವು ಅದೇ ರೀತಿಯನ್ನ ಮಾಡಿದೀವಿ ಸರ್. ನಾವು ನಿರೀಕ್ಷೆ ಇತ್ತು ಸರ್, ಹುಡುಗರು ಬುದ್ಧಿವಂತರ ಇದ್ರು ಅವ್ರು ಬರ್ಸ್ಬೋದು ಅಂತ ನಿರೀಕ್ಷೆ ಇತ್ತು ಸರ್.
1: ದೀಪ ಅವರೇ, ಶೇಕಡ 100% ಫಲಿತಾಂಶ ಬಂತು ನಮ್ಮ ಶಾಲೆಗೆ ಅಂತ ಹೇಳಿ ಗೊತ್ತಾದಾಗ ಏನ್ ಅನ್ನಿಸ್ತು ನಿಮಗೆ?
9: ಈಗ ಎಲ್ಲರ ಎಫರ್ಟ್ಸ್ಗೆ ಒಂದು ರಿಸಲ್ಟ್ ಸಿಕ್ತು ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲ ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು. ಲೈಕ್ ಟೀಚರ್ಸ್ ಏನು ಹೇಳಿದ್ರು ಅದನ್ನ ಕರೆಕ್ಟಾಗಿ ಒನ್ ಬೈ ಒನ್ ಫಾಲೋ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲರ ಹತ್ರ ಟಿಪ್ಸ್ ಬಂದು ಕೇಳ್ತಾ ಇದ್ರು, ಏನೇ ಡೌಟ್ಸ್ ಇದ್ರು ಯಾರು ಎಸಿಟೇಟ್ ಮಾಡ್ಕೋತಾ ಇರಲ್ಲ. ಬಿಕಾಸ್ ಎಲ್ಲ ಟೀಚರ್ಸು ಓಪನ್ ಆಗಿರೋದ್ರಿಂದ ಎಲ್ಲ ಟೀಚರ್ಸ್ ಹತ್ರನು ಬಂದ್ಬಿಟ್ಟು ಸಿಲ್ಲಿ ಡೌಟ್ ಆಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ ಅದನ್ನ ಹೆಸಿಟೇಟ್ ಮಾಡ್ಕೊಳ್ದೆ ನೀಟಾಗಿ ಕೇಳ್ತಾ ಇದ್ರು. ನೀಟಾಗಿ ಅವ್ರು ಕ್ಲಾರಿಫೈ ಆಗೋದ್ರಿಂದ ಅದನ್ನ ಮನೆಗೆ ಹೋಗಿ ಮತ್ತೆ ನೀಟಾಗಿ ವರ್ಕ್ ಮಾಡಿ ಅವ್ರ ಎಫರ್ಟ್ಸ್ನ ಅವ್ರು ಹಾಕಿದ್ರಿಂದ ಆ ರಿಸಲ್ಟ್ಸ್ ಬಂತು ಅಂತ ಖುಷಿ ಆಯ್ತು. ಏನ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರಿಸಲ್ಟ್ಸೇ ಅವರು ಕೊಟ್ಟರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ತುಂಬ ಸಪೋರ್ಟ್ ಸಿಕ್ತು ಟೀಚರ್ಸ್ಗಾಗಲಿ ಅಥವಾ ಸ್ಟೂಡೆಂಟ್ಸ್ಗಾಗಲಿ. ಸೊ ಹಾಗಾಗಿ ಆ ಎಲ್ಲ ಎಫರ್ಟ್ಸು ಒಂದು ಪ್ಲೇಸಿಗೆ ಬಿದ್ದಮೇಲೆ ಒಳ್ಳೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ಥರ ರಿಸಲ್ಟ್ಸು ಬಂತು.
1: ಪಲ್ಲವಿ ಮೇಡಮ್, ನಿಮಗೆ ಏನಾದರೂ ಇಷ್ಟೇ ಫಲಿತಾಂಶ ಬರಬೇಕು ಈ ಸಾಲಿನಲ್ಲಿ ಅಂತ ಹೇಳಿ ಒಂದು ಟಾರ್ಗೆಟ್ ಏನಾದರೂ ಕೊಟ್ಟಿದ್ರೆ?
10: ಅಂದರೆ 100% ರಿಸಲ್ಟ್ ಬರಬೇಕು ಅಂತ ಇತ್ತು ಸರ್, ಹಾಗೆ ಅದೇ ರೀತಿ ಬಂದಿದೆ. ಮತ್ತೆ ನಮಗೆ ಟಾರ್ಗೆಟ್ ಆ ಥರ ಏನಿರಲಿಲ್ಲ, ಬಟ್ ಎಲ್ಲ ಮಕ್ಕಳ ಹತ್ರನೂ ಚೆನ್ನಾಗಿ ರಿಸಲ್ಟ್ ಬರಬೇಕು, ಯಾಕೆಂದರೆ ಎಲ್ಲ ಬುದ್ಧಿವಂತ ಮಕ್ಕಳಾಗಿರೋದ್ರಿಂದ ರಿಸಲ್ಟ್ಸ್ ಚೆನ್ನಾಗಿ ಬರಬೇಕು, ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋದಿತ್ತು ನಮಗೆ. ಅದೇ ಥರ ನಾವು ಅವ್ರಿಗೆ ಗೈಡ್ ಮಾಡ್ತಾ ಇದ್ವಿ, ಅದೇ ಥರ ಸರ್ರು ಕೂಡ ನಮಗೆ ಹೇಳ್ತಿದ್ರು ಯಾವ ಥರ ಫಾಲೋಅಪ್ ಮಾಡಬೇಕು, ಪ್ರತಿ ಟೆಸ್ಟ್ ಆದಾಗಲೂ ಮಕ್ಕಳು ಎಷ್ಟೇ ಸ್ಕೋರ್ ಮಾಡಿದ್ದಾರೆ ಆ ಥರ ಎಲ್ಲದನ್ನು ಟ್ಯಾಲಿ ಮಾಡಿ ನಾವು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತಿದ್ವಿ. ಅದೇ ಥರ ಅವರು ಪ್ರಾಕ್ಟೀಸ್ ಮಾಡಿದ್ರು, ಸೊ ನಾವು ಎಫರ್ಟ್ ಹಾಕಿದ್ವಿ, ಅದೇ ಥರ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಸರ್.
1: ಶೇಕಡ 100% ಫಲಿತಾಂಶ ಈ ಸಾರಿ ನಾವು ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡ ಮೇಲೆ ಅಶ್ವಥ್ ನಾರಾಯಣ್ ಅವರೇ, ಅಚೀವ್ ಮಾಡಲಿಕ್ಕೆ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ, ಅದನ್ನ ಹೇಗೆ ನಿಗದಿ ಮಾಡಿ
8: ಸರ್? ಮ್ಯಾನೇಜ್ಮೆಂಟ್ ಅವರು ಮಾರ್ನಿಂಗ್ ಸ್ಪೆಷಲ್ ಕ್ಲಾಸ್ ತಗೊಂಡ್ವಿ, ಯಾರು ಸ್ಲೋ ಲರ್ನರ್ಸ್ ಅಂತ ಏನಿರ್ತಾರೆ ಅವ್ರನ್ನ ಸ್ಪೆಷಲ್ ಕೋಚಿಂಗ್ ಈವ್ನಿಂಗ್ ಟೈಮ್ ಸರ್ ಕೊಡ್ತಾ ಇದ್ವಿ. ಅವ್ರು ಎನಿ ಟೈಮ್ ಟೀಚರ್ಸ್ ಅಂತೆಲ್ಲ ಅವ್ರು ಆಫ್ ದಿ ಸ್ಕೂಲ್ ಮನೆಗೆ ಹೋಗಿ ಅವರೇನೋ ಸ್ಟಡಿ ಮಾಡ್ಬೇಕಾದ್ರೆ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿ ಕೇಳ್ತಿದ್ರು ಸರ್ ನಮ್ಮ ಟೀಚರ್ಸ್, ಅದನ್ನು ಕೂಡ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಸರ್. ಸ್ಪೆಷಲ್ ಕ್ಲಾಸ್ ಕೂಡ ತಗೊಂಡಿದ್ದಾರೆ, ಫಿಕ್ಸ್ಡ್ ಟೈಮ್ ಇದ್ರೂ ಕೂಡ ಮಕ್ಕಳಿಗೋಸ್ಕರ ಸಪ್ರೇಟ್ ಸ್ಪೆಷಲ್ ಕೋಚಿಂಗ್ ಕೊಟ್ಟು ಕೂಡ ಅವತ್ತಿಂದ ಅವತ್ತು ಕ್ಲಾರಿಫೈ ಮಾಡಿ ಡೌಟ್ ಏನ್ ಬರ್ತಿತ್ತು ಫುಲ್ ಕ್ಲಾರಿಫೈ ಮಾಡೋರ್ಗೂ ಟೀಚರ್ಸ್ ಬಿಡ್ತಿರ್ಲಿಲ್ಲ ಸರ್. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ತಗೊಂತಾ ಇದ್ವಿ ಸರ್.
1: ಸ್ಪೆಷಲ್ ಕ್ಲಾಸ್ಗೂ ಮತ್ತೆ ಸ್ಪೆಷಲ್ ಕೋಚಿಂಗ್ಗೂ ಏನು ವ್ಯತ್ಯಾಸ ಇರ್ತಿತ್ತು ದೀಪ?
9: ಸರ್, ಈಗ ಸ್ಪೆಷಲ್ ಕ್ಲಾಸ್ ಅಂತಂದ್ರೆ ಓವರ್ಆಲ್ ಆಗಿ ಕ್ಲಾಸ್ ಟೈಮಿಂಗ್ಸ್ ನ ಅಲಾಟ್ ಮಾಡ್ಬಿಟ್ಟು ಈಗ ಎಲ್ರಿಗೂ ಬರೋದು ಕೇಳೋದು. ಬಟ್ ಸ್ಪೆಷಲ್ ಕೋಚಿಂಗ್ ಅಂತಂದ್ರೆ ಇಟ್ಸ್ ಲೈಕ್ ಇಂಡಿವಿಜುವಲ್, ಸ್ವಲ್ಪ ಜನ ಸೆಟ್ ಆಫ್ ಸ್ಟೂಡೆಂಟ್ಸ್ ಒಂದ್ ವೇ ಅಲ್ಲಿ ಹೇಳ್ಕೊಟ್ರೆ ಕಲಿತಾರೆ, ಇನ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಬೇರೆ ವೇ ಅಲ್ಲಿ ಹೇಳ್ಕೊಟ್ರೆ ಕಲಿತಾರೆ. ಸೊ ಎಲ್ರಿಗೂ ಸೇಮ್ ಮೆಥಡ್ ಅಪ್ಲೈ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಸ್ಪೆಷಲ್ ಕ್ಲಾಸಸ್ ಇತ್ತು ನಮ್ಗೆ, ಜೊತೆಗೆ ಸ್ಪೆಷಲ್ ಕೋಚಿಂಗ್ ಕೂಡ ಇತ್ತು. ಲೈಕ್ ಸ್ಪೆಷಲ್ ಕ್ಲಾಸಸ್ ಯೂಶ್ವಲಿ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಎಕ್ಸಾಮ್ ನಿಯರ್ ಬೈ ಬರ್ತಾ ಇದ್ದಂಗೆ ರಿವಿಷನ್ ಕ್ಲಾಸಸ್ ಅಂತ ಸ್ಪೆಷಲ್ ಆಗಿ ಲೈಕ್ ಯಾವ ಮಕ್ಕಳಿಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬೇಕು, ಎಷ್ಟು ಒತ್ತು ಕೊಟ್ರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಕೆಲವೊಂದು ಮಕ್ಕಳಿಗೆ ಒಂದು ರೀತಿಲಿ, ಇನ್ನು ಕೆಲವು ಮಕ್ಕಳಿಗೆ ಲೈಕ್ ಇಂಡಿವಿಜುವಲ್ ಆಗಿ ಹೇಳ್ಕೊಡೋದು. ಸೊ ಅದು ಆ ಥರ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ಮಾಡಿದಾಗ ಬಿಲೋ ಅವರೇಜ್ ಮಕ್ಕಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಯ್ತು, ಎಬೋ ಅವರೇಜ್ ಅವರು ಇನ್ನೂ ತುಂಬ ಚೆನ್ನಾಗಿ ಹೈ ಸ್ಕೋರ್ನ ರೀಚ್ ಮಾಡೋಕ್ಕಾಯ್ತು.
1: ಹಾಗಾಗಿ ಇದು ಅನುಕೂಲ ಆಯ್ತು,
9: ತುಂಬಾ ಅನುಕೂಲ ಆಯ್ತು. ಅಂಡ್ ಮೋರ್ ಓವರ್ ನಮ್ಗೆ ಚೆನ್ನಾಗಿ ಎಕ್ಸಾಮ್ ಟೈಮಲ್ಲಿ ಗ್ಯಾಪು ಸಿಕ್ತು. ನಾವೀಗ ಅನ್ಕೊಂಡ್ರೆ ಅಷ್ಟಾಗಲ್ಲ, ಮಕ್ಕಳು ಕೂಡ ತುಂಬಾ ಸಪೋರ್ಟಿವ್ ಆಗಿ ಲೈಕ್ ನಾವು ಹೇಳಿದ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇದ್ರು. ಸ್ಪೆಷಲ್ ಕ್ಲಾಸ್ 5:30 ಸ್ಟಾರ್ಟ್ ಮಾಡಿದ್ರು, ಯೂಶಲಿ ಎಲ್ಲಾ ಮಕ್ಕಳು ಆಲ್ಮೋಸ್ಟ್ ಪ್ರೆಸೆಂಟ್ ಇರ್ತಾ ಇದ್ರು. ಈವನ್ ಸ್ಪೆಷಲ್ ಕೋಚಿಂಗ್ಗೆ ಯಾರ್ಯಾರಿಗೆ ನೀಡಿತ್ತು ಅಲ್ವಾ, ಅವರೆಲ್ಲರೂ ಯಾವಾಗ್ಲೂ ಬರೋರು. ಮಾರ್ನಿಂಗ್ ಟು ಈವ್ನಿಂಗ್ ಹೋಗು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನೇ ಆದ್ರೂ ಬೋರ್ ಮಾಡ್ಕೊಳ್ದೆ ನೀಟಾಗಿ ಓದ್ಕೊಳ್ಳೋರು, ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಎಬೋ ಅವರೇಜ್ ಮಕ್ಕಳು ಹೆಂಗೆ ಅಂದ್ರೆ ಅವ್ರಿಗೆ ಯಾವಾಗ ಬೇಕು, ಈಗ ಮನೇಲಿ ಕುತ್ಕೊಂಡು ಅವ್ರು ಇಂಡಿವಿಜುವಲ್ ಆಗಿ ಓದ್ತಾ ಇದ್ರು. ಸೊ ಅವ್ರಿಗೆ ಯಾವಾಗ ಬೇಕು ಅವಾಗ ಮಾತ್ರ ಕ್ಲಾಸಿಗೆ ಬಂದ್ಬಿಟ್ಟು ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಹೋಗ್ತಾ ಇದ್ರು. ಇವ್ರಿಗೂ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ನಾವು ಬಿಲೋ ಅವರೇಜ್ ಅಥವಾ ಅವರೇಜ್ ಮಕ್ಕಳ ಕಡೆ ಯಾರಿಗೆ ಕಾನ್ಸಂಟ್ರೇಷನ್ ಬೇಕೋ ಅವ್ರಿಗೆ ಕಾನ್ಸಂಟ್ರೇಷನ್ ಕೊಡೋಕ್ಕೆ ಟೈಮ್ ಕೂಡ ಸಿಗ್ತಾ ಇತ್ತು. ಸೊ ಹಂಗಾಗಿ ಆ ಸ್ಪೆಷಲ್ ಕೋಚಿಂಗ್ ಕೂಡ ತುಂಬ ಹೆಲ್ಪ್ ಆಯಿತು ರಿಸಲ್ಟ್ಸ್ ಕೊಡೋಕ್ಕೆ.
1: ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನ ಹೇಗೆ ಗುರುತು ಮಾಡ್ತಾ ಇದ್ರಿ ಮತ್ತೆ ಅವ್ರಿಗೆ ಹೇಗೆ ಕಲಿಸ್ತಾ ಇದ್ರಿ?
10: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಟೆಸ್ಟ್ ಕೊಡ್ತಾ ಇದ್ವಲ್ಲ ಸರ್, ಅದರಲ್ಲಿ ಬಂದಂತ ರಿಸಲ್ಟ್ ಮೇಲೆ ಯಾವ್ದು ಸಬ್ಜೆಕ್ಟ್ ಅವ್ರಿಗೆ ಅರ್ಥ ಆಗಿಲ್ಲ, ಯಾವ ಕ್ವಶನ್ ಅವ್ರು ಅಟೆಂಡ್ ಮಾಡಿಲ್ಲ, ಆ ಥರ ಅನಾಲಿಸಿಸ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಕೂರಿಸ್ಕೊಂಡು ಈವ್ನಿಂಗ್ ಕ್ಲಾಸಲ್ಲಿ ನಾವು ಅವ್ರಿಗೆ ಅದನ್ನ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ಅದೇ ಪೇಪರ್ನ ಮತ್ತೆ ಟೆಸ್ಟ್ ಕೊಟ್ಟಾಗ ಅವರು ಅದನ್ನ ಕಲ್ತಿದಾರಾ ಇಲ್ವಾ ಅಂತ ನಾವು
1: ಅಶ್ವತ್ಥನಾರಾಯಣ ಅವರೇ, ಈಗ ಶಿಕ್ಷಕರಾಗಿ ತಮಗೆ ಬೆಳಗ್ಗೆ ಹೊತ್ತು ಸ್ಪೆಷಲ್ ಕ್ಲಾಸ್ಗಳನ್ನ ಎಂಗೇಜ್ ಮಾಡುವಂಥದ್ದು ಮತ್ತೆ ಈವ್ನಿಂಗ್ ಅಲ್ಲಿ ಸ್ಪೆಷಲ್ ಕೋಚಿಂಗ್ ಅನ್ನ ಎಂಗೇಜ್ ಮಾಡುವಂಥದ್ದು, ಇದು ಸ್ವಲ್ಪ ಕಷ್ಟ ಆಗ್ತಿರಲಿಲ್ಲ ನಿಮ್ಮ ವೈಯಕ್ತಿಕ ಲೈಫ್ಗೆ?
8: ಇಲ್ಲ ಸರ್, ಕಷ್ಟ ಆಗ್ತಿರಲಿಲ್ಲ,
1: ಕಷ್ಟ ಆಗ್ತಿರಲಿಲ್ಲ. ಹೊಂದಾಣಿಕೆ ಮಾಡ್ಕೊಳ್ತಿದ್ರು?
8: ಹೊಂದಾಣಿಕೆ
1: ಹೆಂಗೆ ಮಾಡ್ತಿದ್ರಿ ಅದನ್ನ?
8: ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಅವರು ಸಪೋರ್ಟ್ ಮಾಡ್ತಿದ್ರು. ನನ್ನ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಎಜುಕೇಟೆಡ್ ಆಗಬೇಕು ಅಷ್ಟೆ. ಫಸ್ಟ್ ಪ್ರಿಯಾರಿಟಿ ಮಕ್ಕಳು ಇಂಪ್ರೂವ್ ಆಗಬೇಕು, ಎಜುಕೇಷನ್ ಅಕಾಡೆಮಿಕಲ್ಲಿ ಇಂಪ್ರೂವ್ ಆಗಬೇಕು. ಮಾರ್ನಿಂಗ್ ಆದರೂ ಸರಿ, ಈವ್ನಿಂಗ್ ಆದರೂ ಸರಿ, ವೈಯಕ್ತಿಕ ಫ್ಯಾಮಿಲಿ ಲೈಫಲ್ಲೂ ಕೂಡ ಕೋಆಪರೇಷನ್ ಇತ್ತು, ಅದರಿಂದ ನನಗೇನು ವೈಯಕ್ತಿಕವಾಗಿ ತೊಂದರೆ ಆಗಲಿಲ್ಲ ಸರ್.
1: ಈಗ ಸಿ ಬಿ ಎಸ್ ಸಿ ಆಗಲಿ, ಐ ಸಿ ಎಸ್ ಸಿ ಆಗಲಿ, ಅಥವಾ ಸ್ಟೇಟ್ ಸಿಲೆಬಸ್ ಆಗಲಿ, ಅಲ್ಲೆಲ್ಲ ದೊಡ್ಡ ಚಾಲೆಂಜ್ ಏನು ಅಂತ ಅಂದರೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಬಹಳ ಕಠಿಣ, ಅದನ್ನು ಹೇಗೆ ಸುಲಭ ಮಾಡ್ತಾ ಇದ್ರಿ
9: ಸರ್? ಟು ಬಿ ಫ್ರಾಂಕ್, ಮ್ಯಾಥ್ಸ್ ಡಿಫಿಕಲ್ಟ್ ಅಲ್ಲ, ಆಕ್ಚುಲಿ ಕಷ್ಟ ಅಲ್ಲ, ಅದು ಮೈಂಡ್ ಸೆಟ್ಟು ಅಷ್ಟೇ. ಈಗ ಹೆಂಗಾಗುತ್ತೆ ಅಂದ್ರೆ ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಆಚೆ ಯಾವುದೋ ಒಂದು ಫೋರ್ಸ್ ಇಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಮೈಂಡ್ ಅದು ಒಂಥರ ಸೆಟ್ ಆಗಿ ಹೋಗ್ಬಿಡುತ್ತೆ ದಟ್ ಮ್ಯಾಥ್ಸ್ ಇಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಫಸ್ಟ್ ಥಿಂಗ್ ಆಕ್ಚುಲಿ ಇಲ್ಲಿ ಸ್ಟಾರ್ಟಿಂಗ್ ನಾನು ಬಂದಾಗ್ಲೂ ಹಂಗೆ ಇತ್ತು ಸ್ವಲ್ಪ ಲೈಟಾಗಿ, ಬಟ್ ಫಸ್ಟ್ ಥಿಂಗ್ ಏನು ಮಾಡಬೇಕು ನಾವು ಅಂದರೆ ಆ ಡಿಫಿಕಲ್ಟ್ ಅನ್ನೋ ವರ್ಡ್ನ ಮೈಂಡಿಂದ ತೆಗ್ದಾಕ್ಬೇಕು. ಮ್ಯಾಥ್ಸ್ ಇಸ್ ಅನ್ ಈಸಿಯಸ್ಟ್ ಸಬ್ಜೆಕ್ಟ್ ಆ್ಯಕ್ಚುಲಿ, ಅದ್ರ ಹಿಂದಿರೋ ಲಾಜಿಕ್ ಅರ್ಥ ಮಾಡ್ಕೋಬೇಕು. ನಾವು ಮಗಪ್ ಮಾಡ್ಕೊಳಕ್ಕೆ ಹೋದಾಗ ಅದು ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗ ನಾವು ಅದ್ರ ಹಿಂದಿನ ಲಾಜಿಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಖುಷಿ ಸಿಗುತ್ತೆ ಆ್ಯಕ್ಚುಲಿ. ಈಗ ಒಂದ್ ಸಿಂಗಲ್ ಪ್ರಾಬ್ಲಮ್ ಸೊಲ್ಯೂಷನ್ ಬಂತು ಅಂದ್ರೆ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋದಕ್ಕೆ. ಸೊ ಹಂಗಾಗಿ ಏನ್ ಮಾಡ್ಬೇಕು, ನಾವು ಮ್ಯಾಥ್ಸ್ ಡಿಫಿಕಲ್ಟ್ ಅನ್ನೋ ಮೈಂಡ್ ಸೆಟ್ ನ ಆಚೆ ಬಂದು ಮ್ಯಾಥ್ಸ್ ಈಸಿ ಅಂತ ಆ ಸಬ್ಜೆಕ್ಟ್ನ ಯಾವಾಗ ನಾವು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತೀವಿ, ಅದ್ರ ಲಾಜಿಕ್ ಯಾವಾಗ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಸಬ್ಜೆಕ್ಟ್ ಈಸಿ ಆಗುತ್ತೆ. ಅಂಡ್ ಮೋರ್ ಓವರ್ ಕಲಿಬೇಕಾದ್ರೆ ನಾವು ಕಲಿಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಬೇಕೆ ವಿನಃ ಅದನ್ನ ನೆನ್ಪಿಟ್ಕೋಬೇಕು ಅನ್ನೋದಲ್ಲ, ಅದ್ರ ಹಿಂದಿನ ಲಾಜಿಕ್ನ ಹುಡುಕ್ತಾ ಹೋಗ್ಬೇಕು. ಜಸ್ಟ್ ಸೊಲ್ಯೂಷನ್ಸ್ನ ಹುಡುಕ್ತಾ ಹೋದ್ರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಬಟ್ ಲಾಜಿಕ್ ಹುಡುಕ್ತಾ ಹೋದ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ. ಸೊ ಹಂಗಾಗಿ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಯಾವ ಸಬ್ಜೆಕ್ಟು ಟಫ್ ಅಲ್ಲ. ಇನ್ ಕೇಸ್ ಫಿಸಿಕ್ಸ್ ಮ್ಯಾಥ್ಸ್ ಯೂಶ್ವಲಿ ಟಫ್ ಟಫ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಮ್ಯಾಥ್ಸು ಫಿಸಿಕ್ಸು ಎಸೆನ್ಸ್ ಇರುವಂತ ಸಬ್ಜೆಕ್ಟ್ಸ್. ಯಾವಾಗ ನಾವು ಅದ್ರ ಲಾಜಿಕ್ ಅರ್ಥ ಮಾಡ್ಕೋತಾ ಹೋಗ್ತೀವೋ ಅವಾಗ ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಎಂಜಾಯ್ ಮಾಡ್ದಂಗೆಲ್ಲ ಲೈಕ್ ಹೊಸದಾಗ ಏನಾರು ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಸೊ ಹಂಗಾಗಿ ಮಕ್ಕಳಲ್ಲಿ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿದ್ದು ದಟ್ ಇಟ್ ಇಸ್ ಅನ್ ಈಸಿ, ತುಂಬಾ ಕಷ್ಟ ಏನಲ್ಲ, ಎಲ್ಲರೂ ಕಲಿಬಹುದು. ಆದ್ರೆ ನಾವು ಏನು ಅಂದ್ರೆ ಕೆಲವೊಬ್ರು ಸ್ಲೋ ಆಗಿ ಕಲಿತಾರೆ, ಕೆಲವೊಬ್ರು ತುಂಬಾ ಫಾಸ್ಟ್ ಆಗಿ ಕಲ್ತ್ಕೋತಾರೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ ಬಿಟ್ರೆ ಅದನ್ನ ಕಲಿಯಕ್ಕೆ ಆಗಲ್ಲ ಅನ್ನೋದೇನು ಇಲ್ಲ. ಸೊ ಆ ಮೈಂಡ್ ಸೆಟ್ಗೆ ಮಕ್ಕಳನ್ನ ತಗೋಬರೋದು ಎಲ್ಲ ಟೀಚರ್ಸ್ ಜವಾಬ್ದಾರಿ. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋದ್ರೆ ಸೊ ಮಕ್ಕಳು ಚೆನ್ನಾಗಿ ಮಾಡುತ್ತೆ.
1: ನಿಮ್ಮ ಶಾಲೆಯಲ್ಲಿ ಅಂತ ಅಂತ ಅಂದ್ರೆ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆಯೋ ಇಲ್ಲಿ ಮಕ್ಕಳಿಗೆ ಯಾವುದೇ ತರಹದ ಸ್ಟ್ರೆಸ್ ಅನ್ನ ಹಾಕದೆ ಒತ್ತಡ ರಹಿತವಾಗಿ ಕಲಿಸಬೇಕು ಅನ್ನುವಂಥದ್ದು ನಿಮ್ಮ ಶಾಲೆಯ ಒಂದು ಧ್ಯೇಯ. ಒತ್ತಡವನ್ನು ಹಾಕದೆ ಮಕ್ಕಳು ಕಲಿತಾರೆ.
8: ಒತ್ತಡ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ಒಂದು ಆವಾಗಲೂ ಇಟ್ಕೊಂಡು ಮೋಟಿವೇಟ್ ಮಾಡಿ ನಾವು ಇದು ಮಾಡ್ಬೋದಿತ್ತು. ಮತ್ತೆ ಓದಲೇಬೇಕು ಓದಲೇಬೇಕು ಅಂತ ನಾವು ಅವ್ರಿಗೆ ಪ್ರೆಷರ್ ಆಗ್ತಿರ್ಲಿಲ್ಲ. ಓದಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ಬೇರೆ ರೀತಿಯಲ್ಲಿ ಹೇಳಿದಾಗ ಮಕ್ಕಳು ಅದನ್ನು ಅರ್ಥಕೊಂಡು ಅವ್ರು ಆಟೋಮೆಟಿಕ್ಕಾಗಿ ಬಂದರು ಸರ್. ಬೇರೆ ಥರ ಪ್ರೆಷರ್ ಹಾಕಿಂತ ಅಷ್ಟು ಪ್ರೆಷರೈಸೇ ನಾವೇನು ಮಾಡ್ತಿರ್ಲಿಲ್ಲ ಸರ್. ಇವ್ರಿಗೆ ಅರ್ಥ ಆಗಂಗೆ ನಾವು ಹೇಳ್ತಾ ಇದ್ವಿ, ಓದೋದು ಏನು ಅನುಕೂಲ, ಓದಲಿಲ್ಲ ಅಂದ್ರೆ ಏನಾಗುತ್ತೆ, ಅದನ್ನು ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ವಿ. ಸೊ ಮಕ್ಕಳು ಬೇಗ ಅದನ್ನು ಕ್ಯಾಚ್ ಮಾಡಿಕೊಂಡ್ರು, ಅವ್ರು ಯಾವುದೇ ರೀತಿ ಒತ್ತಡ ಹಾಕಿಲ್ಲ ಸರ್.
1: ನೀವು ವಿದ್ಯಾರ್ಥಿಗಳಿಗೆ ಕಲಿಸುವ ರೀತಿ ಮತ್ತು ಅವರು ಕಲಿಯುವಂತಹ ಬಗೆ ಇದೆಲ್ಲವನ್ನು ಕೂಡ ಪೋಷಕರು ಹೇಗೆ ಸ್ವೀಕರಿಸ್ತಾ ಇದ್ರು?
10: ಮಕ್ಕಳಿಗೆ ಹೇಳ್ಕೊಡುವಾಗ ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅವರಿಗೆ ಅರ್ಥ ಆಗಿಲ್ಲ ಅಂತ ಅಂತಂದರೆ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗೆಲ್ಲ ಅಡ್ರೆಸ್ ಮಾಡ್ತಾಯಿದ್ರು, ಒಳ್ಳೇದು ಹೇಳ್ಕೊಡ್ತಾ ಇದ್ದೀವಿ ಅಥವಾ ಚೆನ್ನಾಗಿ ಸ್ಕೋರ್ ಆಗ್ತಾ ಇದೆ ಅಂತಂದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಮತ್ತು ಪ್ರತಿ

0: ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಹೇಗೆ ಸಾಧ್ಯ ಆಯಿತು ಮಕ್ಕಳು ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ?
1: ಅಂದರೆ ಅವ್ರ ಹಾರ್ಡ್ ವರ್ಕು ಇದೆ ತುಂಬ, ಬಿಕಾಸ್ ಈಗ ನಾನು ಎಷ್ಟೇ ಹೇಳ್ಕೊಟ್ರು ಅದನ್ನ ಅವ್ರು ಕುತ್ಕೊಂಡು ಮಾಡ್ದಾಗ್ಲೇ ಅವ್ರು ಇರೋದು. ಸೊ ಇಂಡಿವಿಜುವಲ್ ಆಗಿ ಮಕ್ಕಳು ಅವ್ರ ಎಫರ್ಟ್ಸ್ನ ಲೈಕ್ ಮೋರ್ ದ್ಯಾನ್ 100% ಹಾಕಿದ್ದಾರೆ. ಅಂದರೆ ಈಗ ನಾ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಚಾಪ್ಟರ್ಸ್ ಕಷ್ಟ ಇದ್ರು, ಆ ಚಾಪ್ಟರ್ಸ್ಗೆ ಎಷ್ಟು ಎಫರ್ಟ್ಸ್ ಎಕ್ಸ್ಟ್ರಾ ಬೇಕಾಗಿರುತ್ತೋ ಅಷ್ಟು ಎಕ್ಸ್ಟ್ರಾ ಟೈಮ್ನ ಮತ್ತೆ ಎಫರ್ಟ್ಸ್ನ ಮಕ್ಕಳ ಕಡೆಯಿಂದ ತುಂಬ ಇದೆ. ಅದಕ್ಕೆ ಪೇರೆಂಟ್ಸು ಕೂಡ ಅಷ್ಟೇ, ಲೈಕ್ ಆ ಪರ್ಟಿಕ್ಯುಲರ್ ಟೈಮ್ಗೆ ಕರ್ಕೊಂಬಂದು ಬಿಡೋದಾಗ್ಲಿ ಅಥವಾ ಕರ್ಕೊಂಡು ಹೋಗೋದಾಗ್ಲಿ ಅದನ್ನೆಲ್ಲ ಲೈಕ್ ಎಕ್ಸಾಕ್ಟ್ ಟೈಮಿಗೆ ಮಾಡಿದಾಗ್ಲೇ ಮಕ್ಕಳನ್ನು ಕಲಿಯಕ್ಕೆ ಸಾಧ್ಯ ಆಗೋದು, ಯಾವ್ಯಾವ ಚಾಪ್ಟರ್ಸ್ ಓದಿದ್ರೆ ಈಸಿ ಆಗುತ್ತೆ ಅಂತ ಎಲ್ಲ ಹೇಳಿಕೊಟ್ಟಾಗ ಅವರು ಅದನ್ನ ಫಾಲೋ ಮಾಡಿದ್ದಾರೆ ಜೊತೆಗೆ. ಸೊ ಫಾಲೋ ಮಾಡಿರೋದ್ರಿಂದ ಒಳ್ಳೆ ರಿಸಲ್ಟ್ಸ್.
0: ಶೇಕಡ 100ರಷ್ಟು ಫಲಿತಾಂಶದ ಜೊತೆಗೆ ಶೇಕಡ 100ರಷ್ಟು ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವ ಮಟ್ಟಕ್ಕೆ ಅವರನ್ನ ತಯಾರನ್ನ ಮಾಡಿದಂತಹ ಶಿಕ್ಷಕರಾದ ನಿಮ್ಮ 3 ಜನರಿಗೂ ಕೂಡ, ಅಶ್ವಥ್ ನಾರಾಯಣ ಅವರಿಗೆ, ದೀಪಾ ಅವರಿಗೆ ಹಾಗೂ ಪಲ್ಲವಿ ಅವರಿಗೆ, ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ನೀವು ಹೇಗೆ ಮಕ್ಕಳಿಗೆ ಕಲಿಸಿದ್ರಿ, ಅವರು ಹೇಗೆ ಕಲಿತರು, ಪೋಷಕರು ಹೇಗೆ ನಿಮ್ಮ ಜೊತೆಗೆ ಸ್ಪಂದಿಸಿದ್ರು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
2: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ, ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
3: ಇದುವರೆಗೆ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪಾ ಹಾಗೂ ಪಲ್ಲವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್.
0: ಇದುವರೆಗೆ ಸಾಧನೆಯ ಹಾದಿ
4: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ICSE ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
6: ಆಕಾಶವಾಣಿ ಹಾಸನ FM. ಚಿತ್ರಚೈತ್ರ ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರ ಚೈತ್ರ ಚಿತ್ರಗೀತೆಗಳನ್ನು ಆಧರಿಸಿದ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದ್ರೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಗಾದೆಗಳ ಬಗ್ಗೆ ವಿಚಾರಗಳನ್ನು ತಿಳಿತ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಗೀತೆಗಳನ್ನು ನಾವು ನೋಡ್ತಾ ಹೋಗೋಣ. ಈ ಗಾದೆಗಳು ಒಂದು ವಿಶೇಷವಾಗಿರ್ತಕ್ಕಂಥ ಶಬ್ದ ಸಂಪತ್ತನ್ನು ಹೊಂದಿರತಕ್ಕಂಥ ಪದಪುಂಜ. ಗಾದೆಗಳು ಜನಪದರ ಆಡುಮಾತಿನಲ್ಲಿ ಬೆಳೆದು ಬಂದ ಪದ ಸಂಪತ್ತು, ಜನಪದರ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನ ಮೌಲ್ಯ ಹೆಚ್ಚುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಒಂದು ಗಾದೆ ಮಾತೇ ಇದೆ. ಈ ಗಾದೆಗಳ ಮಹತ್ವವನ್ನು ತಿಳಿಸುತ್ತೆ. ಗಾದೆಗಳಲ್ಲಿ ಪದ ಸಂಪತ್ತು ಕಡಿಮೆ ಇದ್ದರೂ ಅದರ ಅರ್ಥ ವಿಶಾಲವಾಗಿದೆ. ಒಂದು ಭಾಷಣದ ಸಂಪೂರ್ಣ ಅರ್ಥವನ್ನು ಒಂದು ಗಾದೆ ತಿಳಿಸುತ್ತೆ. ಗಾದೆಗಳನ್ನು ಮಾತಿನ ನಡುವೆ ಹೇಳ್ತಾ ಇರತಕ್ಕಂಥವರು ಕೆಲವರು ನಾವು ಈಗಲೂ ಕೂಡ ಕಾಣ್ತೇವೆ. ಮಾತು ಬೆಳ್ಳಿ ಮೌನ ಬಂಗಾರ, ಹನಿ ಹನಿಗೂಡಿದರೆ ಹಳ್ಳ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಂದಿತೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದಂತೆ, ಕೈ ಕೆಸರಾದರೆ ವಾಯುಮೊಸರು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಹೀಗೆ ಸಾವಿರಾರು ಗಾದೆಗಳು ಮನೆ ಮಾತಾಗಿರ್ತಕ್ಕಂಥನ್ನ ನಾವು ಕಾಣ್ತಾ ಹೋಗ್ತೇವೆ. ಈ ಮಾತು ಬೆಳ್ಳಿ ಮೌನ ಬಂಗಾರ ಅಂತಂದರೆ ನೋಡಿ, ಮಾತು ಹಾಗೂ ಮೌನ ಇವೆರಡೂ ಕೂಡ ಇರ್ತಕ್ಕಂಥ ಸಂಬಂಧವನ್ನು ಈ ಗಾದೆ ಮಾತು ತಿಳಿಸ್ತಾ ಹೋಗುತ್ತೆ. ಮಾತು ಮಾಣಿಕ್ಯದಂತೆ ಮಾತು ಮಿತವಾಗಿರಬೇಕು. ಅತಿಯಾಗಿ ಮಾತನಾಡುವಾಗ ಮಾತಿಗೆ ಮಾತು ಬೆಳೆಸಿ ಜಗಳದ ಹಂತಕ್ಕೆ ಹೋಗುವ ಸಂಭವವೂ ಕೂಡ ಇರುತ್ತೆ. ಅದನ್ನೇ ವಚನಕಾರರು

ಹೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ, ಅಂದರೆ ಮಾತು ಸ್ಫುಟವಾಗಿ ಸ್ಪಷ್ಟವಾಗಿ ಇರಬೇಕು ಅಂತಕ್ಕಂಥ ಅರ್ಥವನ್ನು ಆ ತಿಳಿಸುತ್ತೆ. ಅದಕ್ಕಿಂತಲೂ ಕೂಡ ಮೌನವಾಗಿರ್ತಕ್ಕಂಥದ್ದೇ ಇನ್ನೂ ಹೆಚ್ಚು. ಮಾತನಾಡಿ ನಾವು ಮಾನವನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಮೌನವಾಗಿರ್ತಕ್ಕಂಥದ್ದೇ ಹೆಚ್ಚು. ಅಂದರೆ ಮಾತಿಗಿಂತಲೂ ಕೂಡ ಮೌನಕ್ಕೆ ಹೆಚ್ಚಿನ ಬೆಲೆ ಇದೆ ಅಂತಕ್ಕಂಥದ್ದನ್ನು ಈ ಗಾದೆ ಮಾತು ತಿಳಿಸುತ್ತೆ. ಕೆಲವು ಸಲ ಮೌನವಾಗಿರೋದು ಒಳ್ಳೆಯದು ಅಂದರೆ ಮಾತನಾಡಬಾರದು ಅಂಥೇಳಿ ಅರ್ಥ ಅಲ್ಲ. ಕೆಲವೊಮ್ಮೆ ಮೌನವಾಗಿರಬೇಕಾಗತ್ತೆ. ಮಾತನಾಡಿ ಗುರುತಾಗುವುದಕ್ಕಿಂತ ಮೌನವಾಗಿ ಗುರುತಿಸಿಕೊಳ್ಳುವುದೇ ಒಳ್ಳೆಯದು. ಮಾತು ತೂಕವಾಗಿರಬೇಕು, ಅಂದರೆ ಮೌಲ್ಯಯುತವಾಗಿರಬೇಕು, ಮಿತವಾಗಿರಬೇಕು. ಮಾತು ಬೆಳ್ಳಿಯಾದರೆ ಮೌನ ಬಂಗಾರ. ಈಗ ಕೇಳೋಣ ಕರಿಯ ಚಿತ್ರದ ಒಂದು ಗೀತೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ಇದೊಂದು ಸುಪ್ರಸಿದ್ಧ ಗಾದೆ ಮಾತು. ಯಾವ ವಸ್ತುವನ್ನು ನಾವು ಚಿಕ್ಕದೆಂದು ಕಡೆಗಣಿಸಬಾರದು. ಅನೇಕ ಚಿಕ್ಕವುಗಳು ಸೇರಿ ದೊಡ್ಡದಾಗೋದು. ಪೈಸೆಗೆ ಪೈಸೆ ಸೇರಿದರೆ ರೂಪಾಯಿ ಆಗುತ್ತೆ. ಹಾಗೆಯೇ ಅಂತಹ ಒಂದೊಂದು ರೂಪಾಯಿಯೂ ಕೂಡ ಸಾವಿರ ಲಕ್ಷ ಆಗೋ ಸಾಧ್ಯತೆ ಇದೆ. ಯಾವುದೇ ಸಮುದ್ರ ಅಥವಾ ನದಿ ಒಮ್ಮೆಲೆ ಉದ್ಭವಿಸಿಲ್ಲ, ಎಲ್ಲವೂ ಕೂಡ ಹನಿ ಹನಿ ಸೇರಿ ಹಳ್ಳ ಆಗುತ್ತೆ, ಹಳ್ಳಗಳೆಲ್ಲ ಸೇರಿ ನದಿಯಾಗುತ್ತೆ, ನದಿಗಳು ಸೇರಿದರೆ ಸಮುದ್ರವಾಗುತ್ತೆ. ಹಾಗೆಯೇ ಈ ಸಂಪತ್ತು ಅದು ಕೂಡ ಅಷ್ಟೆ. ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟರೆ ಅದು ದೊಡ್ಡ ಸಂಪತ್ತಾಗಿ ಬೆಳೆಯುತ್ತೆ. ಆ ಸಂಪತ್ತನ್ನೆಲ್ಲ ಒಮ್ಮೆಲೆ ಖರ್ಚು ಮಾಡಿ ಮುಂದೆ ಏನು ಅಂತಕ್ಕಂಥ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಆ ಗಳಿಸಿರ್ತಕ್ಕಂಥ ಸಂಪತ್ತಿನಲ್ಲಿ ಸ್ವಲ್ಪ ಸ್ವಲ್ಪವನ್ನು ಕೂಡಿರ್ತಕ್ಕಂಥದ್ದು ಒಳ್ಳೆಯದು, ಅದು ಮುಂದಿನ ಭವಿಷ್ಯಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಈ ಒಂದು ಗಾದೆ ಮಾತು ಬಹಳ ಸೊಗಸಾಗಿ ಹೇಳುತ್ತೆ. ಅಂದರೆ ತನ್ನ ಪ್ರತಿ ಖರ್ಚು ವೆಚ್ಚಗಳ ನಡುವೆ ಸ್ವಲ್ಪ ಹಣವನ್ನು ಉಳಿಸುತ್ತಾ ಹೋದರೆ ಅದು ಮುಂದಿನ ಸಂದರ್ಭದಲ್ಲಿ ಕಷ್ಟಕಾಲಕ್ಕೋ ಅಥವಾ ಮುಂದಿನ ಪೀಳಿಗೆಗೋ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದೇ ಅರ್ಥ ಈ ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಎಂಬ ಗಾದೆ ಮಾತಿನ ಅರ್ಥ. ಈಗ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಈ ಗೀತೆಯನ್ನು.

0: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ಟಪ್ಪು
0: ಹಾನಿ ಹಾನಿಗೂಡ್ದ್ರೆ.

ತಾಳಿದವನು ಬಾಳಿಯಾನು, ಇದು ಕೂಡ ಜನಪ್ರಿಯ ಗಾದೆಗಳಲ್ಲಿ ಒಂದು. ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳಿ ಹೇಳ್ತಾರೆ. ಮಾನವನಿಗೆ ಮುಖ್ಯವಾಗಿರ್ತಕ್ಕಂಥ ಗುಣಗಳು ಅಂತ ಹೇಳಿದರೆ ಧೈರ್ಯ, ಮನೋಬಲ, ಇವುಗಳೊಂದಿಗೆ ಇರಬೇಕಾದದ್ದು ಸಹನೆ, ತಾಳ್ಮೆ ಬಹಳ ಮುಖ್ಯ. ಸಹನೆಯನ್ನು ಕಳೆದುಕೊಂಡ್ರೆ ಬಾಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಜೀವನದಲ್ಲಿ ಸಂಕಷ್ಟಗಳು ಬರ್ಬೋದು, ತೊಂದರೆಗಳು ಎದುರಾಗ್ಬೋದು, ಏನೇ ಆದರೂ ಕೂಡ ತಾಳ್ಮೆ ಬಹಳ ಮುಖ್ಯ. ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಕಣ್ಣರಿಯದಿದ್ದರೂ ಕರುಳರಿಯದೆ ಅಂಥೇಳಿ ಕೂಡ ಹೇಳ್ತಾರೆ. ಯಾವುದನ್ನು ಕೂಡ ಪ್ರತ್ಯಕ್ಷವಾಗಿ ಇದ್ದರೂ ಕೂಡ ಪ್ರಮಾಣಿಸಿ ನೋಡಬೇಕಾದ್ದು ಬಹಳ ಮುಖ್ಯ. ನಾವು ಬರ್ತಕ್ಕಂಥ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತಾ ಹೋಗಬೇಕು. ಅವುಗಳನ್ನು ಸಹಿಸಿಕೊಂಡ್ರೆ ಒಳ್ಳೆಯ ದಿನಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾದದ್ದು ತಾಳ್ಮೆ ಹಾಗೂ ಶಾಂತ ಸ್ವಭಾವ. ಅದನ್ನು ರೂಢಿಯಿಂದ ಬೆಳೆಸ್ಕೊಳ್ಬಹುದು. ತಾಳಿದವನು ಬಾಳುತ್ತಾನೆ, ತಾಳ್ಮೆ ಇಲ್ಲವಾದಲ್ಲಿ ಬಾಳಲು ಕೂಡ ಕಷ್ಟ ಆಗುತ್ತೆ. ಯಾವುದೇ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡುವಂತಕ್ಕಂಥ ಒಂದು ಗಾದೆ ಮಾತಿನಂತೆ ನಾವು ನೋಡಿದ್ದೆಲ್ಲವೂ ಕೂಡ ಸತ್ಯ ಅಂಥೇಳಿ ಒಪ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದನ್ನು ಪ್ರಮಾಣೀಕರಿಸಿ ನಾವು ನೋಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ನಾವು ಕಂಡಿದ್ದೇ ಸತ್ಯ ಅಂಥೇಳಿ ಅಂದ್ಕೊಂಡ್ರೆ ಅದು ತಪ್ಪಾಗೋದು ಕೂಡ ಸಾಧ್ಯತೆ ಇದೆ ಅಂತ ಒಂದು ಗೀತೆಯನ್ನು ನಾವು ನೋಡೋಣ. ರಾಮ ಲಕ್ಷ್ಮಣ ಚಿತ್ರದ ಈ ಗೀತೆಯನ್ನು

ಜತೆಯಿಲ್ಲ ಕೊಟ್ಟಿಲ ಬಳಿಯ.

ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂಥದ್ದು ಕೂಡ ಒಂದು ಜನಪ್ರಿಯ ಗಾದೆ. ಯಾವುದೇ ಒಂದು ಗಿಡವನ್ನು ನಾವು ಯಾವ ಭಾಗಕ್ಕಾದರೂ ಭಾಗಿಸ್ಬೋದು. ಆ ಭಾಗಕ್ಕೆ ಗಿಡ ಬೆಳೆಯುವಂತೆ ನಾವು ಮಾಡ್ಬೋದು. ಆದರೆ ಅದೇ ಗಿಡ ದೊಡ್ಡ ಮರವಾಗಿ ಬೆಳೆದರೆ ಯಾವ ಕಡೆಗೂ ಭಾಗಿಸೋದಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅದು ಬಲಿಷ್ಠವಾಗಿ ಬೆಳೆದು ಬಿಡುತ್ತೆ. ಹಾಗೆಯೇ ಮಕ್ಕಳಿಗೂ ಕೂಡ ಚಿಕ್ಕಂದಿನಿಂದಲೇ ವಿದ್ಯಾ ಬುದ್ಧಿಯನ್ನು ಕಲಿಸಿ ಆ ಮಕ್ಕಳನ್ನು ಒಳ್ಳೆಯ ದಾರಿಗೆ ನಡೆಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಕೊಟ್ಟಾಗ ಅದು ಕಲಿತು ಮುಂದೆ ಉಳಿಸಿಕೊಂಡು ಹೋಗುತ್ತೆ. ದೊಡ್ಡವನಾಗಿ ಬೆಳೆದಾಗ ಅವರು ಕಲಿಯದೇ ಹೋಗ್ಬೋದು. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲೇ ಮಕ್ಕಳಿಗೆ ಕಲಿತಕ್ಕಂಥ ಆಸಕ್ತಿಯನ್ನು ನಾವು ಮೂಡಿಸಬೇಕು. ಆ ಕಲಿಕೆಯಲ್ಲಿ ಒಳಿತ್ಯಾವುದು ಕೆಡುಕ್ಯಾವುದು ಅಂತಕ್ಕಂಥದ್ದು ಕೂಡ ತಿಳಿಸ್ಬೇಕು. ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಗುರುಗಳು, ಹಾಗೆ ಸಮಾಜದಲ್ಲಿಯೂ ಕೂಡ ಹಿರಿಯರು ಆ ಮಕ್ಕಳ ಭವಿಷ್ಯಕ್ಕೆ ಹಾಗೂ ಅವರ ಮುಂದಿನ ನಡವಳಿಕೆಗೆ ಕಾರಣೀಭೂತರಾಗ್ತಾರೆ. ಬಾಲ್ಯದಲ್ಲಿ ಕಲಿಯಲು ಆಸಕ್ತಿ ತೋರಿದಷ್ಟು ಯೌವನಾವಸ್ಥೆಗೆ ಬಂದಾಗ ಮಕ್ಕಳು ಕಲಿಯೋದನ್ನು ಕಷ್ಟಪಡ್ತಾರೆ ಮತ್ತು ಕಲಿಯೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಆದ್ದರಿಂದ ಬಾಲ್ಯದಲ್ಲಿದ್ದಾಗಲೇ ಮಕ್ಕಳಿಗೆ ಸರಿಯಾದ ತರಬೇತಿಯನ್ನು ನೀಡಬೇಕು. ಹೇಳ್ತಾರೆ, ಕಾದಾಗಲೇ ಕಬ್ಬಿಣವನ್ನು ಬಗ್ಗಿಸಬೇಕು ಅಂಥೇಳಿ. ಅಂದರೆ ಮಕ್ಕಳು ಚಿಕ್ಕಂದಿನಲ್ಲಿ ಆ ಒಂದು ಮಣ್ಣಿನ ಮುದ್ದೆ ಯಾವ ಆಕಾರವನ್ನು ಬೇಕಾದರೂ ಕೂಡ ಆ ಮಕ್ಕಳಿಗೆ ಕೊಡ್ಬೋದು. ಹಾಗಾಗಿ ಮಕ್ಕಳಿಗೆ ಸದ್ಗುಣಗಳನ್ನು, ನೀತಿ ಪಾಠಗಳನ್ನು ತಿಳಿಸೋದ್ರ ಮೂಲಕ ಮಕ್ಕಳನ್ನು ಮುಂದಿನ ಸತ್ಪ್ರಜೆಗಳನ್ನಾಗಿ ಬೆಳೆಸ್ತಕ್ಕಂಥದ್ದು ಈ ಗಾದೆಯ ಅರ್ಥ. ಬನ್ನಿ ಮೈ ಆಟೋಗ್ರಾಫ್ ಚಿತ್ರದ ಈ ಗೀತೆಯನ್ನು ಕೇಳೋಣ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಕೈ ಕೆಸರಾದರೆ ಬಾಯಿ ಮೊಸರು, ಇದು ಕೂಡ ಒಂದು ಜನಪ್ರಿಯ ಗಾದೆ. ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದ್ರೆ ಕಷ್ಟಪಟ್ಟು ದುಡಿದ್ರೆ ಸುಖ ಉಂಟು ಅಂಥೇಳಿ ಇದರ ಅರ್ಥ. ಮಾನವ ಕಷ್ಟಪಟ್ಟು ದುಡಿದು ಬದುಕನ್ನು ನಡೆಸಬೇಕು, ಬದುಕಿನಲ್ಲಿ ದುಡಿದು ತಿನ್ನಬೇಕು, ಅದೇ ನಿಜವಾದ ಬದುಕು. ಬೇರೆಯವರ ಹಂಗಿನಲ್ಲಿ, ಬೇರೆಯವರ ಆಶ್ರಯದಲ್ಲಿ ಬದುಕಿರಬಾರದು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಕಾಯಕವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಿದ್ರೆ ಅವನ ಜೀವನ ಸುಖ ಆಗುತ್ತೆ, ಅಂದರೆ ಬಾಯಿ ಮೊಸರಾಗುತ್ತೆ ಅಂಥೇಳಿ ಇದರ ಅರ್ಥ. ಆದರೆ ಇತ್ತೀಚಿನ ದಿನಗಳಲ್ಲಿ ದುಡಿಯದೆ ಕೆಲಸವನ್ನು ಮಾಡದೆ ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಜೀವಿಸಬೇಕು ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ಸೋಂಬೇರಿಗಳನ್ನು ನಾವು ಕೂಡ ಕಾಣ್ತಾ ಹೋಗ್ತೇವೆ. ಆದರೆ ಆ ಸೋಂಬೇರಿಗಳಿಗೆ ಅದು ನಿಜವಾಗಿರ್ತಕ್ಕಂಥ ಬದುಕಾಗೋದಿಲ್ಲ. ಕೆಲವೇ ದಿನಗಳು ಮಾತ್ರ ಆ ರೀತಿ ಬದುಕಬಹುದು, ಆದರೆ ಮುಂದೆ ಖಂಡಿತ ಅವರು ಪಶ್ಚಾತ್ತಾಪವನ್ನು ಪಡ್ತಾರೆ. ದುಡಿಮೆಯೇ ದುಡ್ಡಿನ ತಾಯಿ ಎಂಬಂತೆ ಪ್ರತಿಯೊಬ್ಬರೂ ಕೂಡ ದುಡಿದು ಸಂಪಾದಿಸಿ ಬದುಕಿದರೆ ಅದು ನಿಜವಾದ ಸುಖಮಯವಾದ ಜೀವನ ಆಗಿರುತ್ತೆ. ನಮ್ಮ ಬಾಯಿ ಮೊಸರಿನ ರುಚಿನ ನೋಡಬೇಕು ಅಂತೇಳಿದ್ರೆ ನಾವು ಕಷ್ಟಪಟ್ಟು ದುಡಿಬೇಕು. ಕೈ ಕೆಸರಾಗುವುದಲ್ಲ, ಅಂದರೆ ಅದರರ್ಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಒಂದು ಗಾದೆ ತಿಳಿಸ್ತಾ ಹೋಗುತ್ತೆ. ಬನ್ನಿ, ಬಂಗಾರದ ಮನುಷ್ಯ ಚಿತ್ರದ ಈ ಗೀತೆಯನ್ನು ಈಗ ಕೇಳೋಣ.

0: ಮೊಸರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚೆದೆ ಇರಬೇಕೆಂದು ಕೆಚ್ಚೆದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.
1: ಕೇಳಿದ್ರಿ, 10 ಗಂಟೆಗೆ ಒಗಟು ಜಗಟು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಚಿತ್ರಚೈತ್ರ ಕಾರ್ಯಕ್ರಮದಲ್ಲಿ ನಾವು ಗಾದೆಗಳ ವಿಚಾರವಾಗಿ ಮಾತನಾಡ್ತಾ ಇದ್ದು, ಎತ್ತು ಏರಿಗೆ ಇಳೆದರೆ ಕೋಣ ನೀರಿಗೆ ಇಳೆಯಿತು ಅಂತಕ್ಕಂಥ ಒಂದು ಮಾತಿದೆ. ಇದು ಜನಪ್ರಿಯ ಗಾದೆ ಕೂಡ ಹೌದು. ಅಂದರೆ ನಾವು ಸಮಾಜದಲ್ಲಿ ಅನೇಕರು ಒಟ್ಟಾಗಿ ಕೆಲಸ ಮಾಡೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ಸಂಸಾರದಲ್ಲಿಯೂ ಕೂಡ ಗಂಡ ಹೆಂಡತಿಯರು ಒಟ್ಟಾಗಿ ಕೆಲಸವನ್ನು ಮಾಡಿದ್ರೆ ಆ ಒಂದು ಸಂಸಾರ ಚೆನ್ನಾಗಿರುತ್ತೆ ಅಂಥೇಳಿ ಅದರ ಅರ್ಥ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದ್ರೆ ಆ ಕೆಲಸ ಒಂದು ದಡವನ್ನು ಸೇರುತ್ತೆ, ಒಂದು ಗುರಿಯನ್ನು ಸೇರುತ್ತೆ, ಕೆಲಸ ಕೂಡ ಯಶಸ್ವಿಯಾಗತ್ತೆ. ಹಾಗೆ ಕುಟುಂಬದಲ್ಲಿ ಗಂಡ ಹೆಂಡತಿಯರು ಒಬ್ಬರನ್ನ ಒಬ್ಬರು ಅರಿತು ಜೀವಿಸಿದರೆ ಅದು ಕೂಡ ಸುಖ ಸಂಸಾರವಾಗಿರುತ್ತೆ. ಅಂದರೆ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಪೂರಕವಾಗಿರಬೇಕು, ಪರಸ್ಪರ ಹೊಂದಾಣಿಕೆ ಉಳ್ಳವರಾಗಿರಬೇಕು. ಬಾಳ ನೌಕೆಗೆ ಅನೇಕ ತೆರೆಗಳು ಆವಾಗವಾಗ ಬಂದು ಅಪ್ಪಳಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ಅಂಥ ಒಂದು ತೆರೆಗಳನ್ನು ಅಂದರೆ ಕಷ್ಟಗಳನ್ನು ಸಾವಕಾಶವಾಗಿ ಕುಳಿತು ಬಗೆಹರಿಸ್ಕೋಬೇಕು. ಗಂಡನ ದೃಷ್ಟಿಕೋನವೇ ಬೇರೆ, ಹೆಂಡತಿಯ ದೃಷ್ಟಿಕೋನವೇ ಬೇರೆಯಾಗಿದ್ದರೆ ಆ ಜೀವನ ಖಂಡಿತ ನರಕಮಯವಾಗಿರುತ್ತೆ. ಒಬ್ಬರಿಗೊಬ್ಬರು ಅರಿತು ನಡೆದರೆ ಜೀವನ ಚೆನ್ನಾಗಿರುತ್ತೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬಂತೆ ಇಬ್ಬರ ಆಲೋಚನೆಗಳು ದೃಷ್ಟಿಕೋನಗಳು ಒಂದೇ ಆಗಿರಬೇಕು. ಇವೆರಡೂ ತದ್ವಿರುದ್ಧವಾದರೆ ಎತ್ತು ಏರಿಗೆ ಇಳೆದರೆ ಕೋಣ ನೀರಿಗೆ ಇಳೆದಂತೆ ಎಂಬಂತಾಗುತ್ತೆ. ಅಂದರೆ ಒಂದು ಬಂಡಿಗೆ ಎತ್ತು ಹಾಗೂ ಕೋಣಗಳನ್ನು ಕಟ್ಟಿದರೆ ಅವು ತಮ್ಮ ಇಷ್ಟಕ್ಕೆ ತಕ್ಕಂತೆ ಕೋಣ ನೀರಿನ ಕಡೆಗೆ ಇಳೆದರೆ ಎತ್ತು ಏರಿಯ ಕಡೆಗೆ ಇಳಿಯುತ್ತೆ. ಆಗ ಆ ಸಂಸಾರ ಅಂತಕ್ಕಂಥ ಬಂಡಿ ಮುರಿದು ಹೋಗುತ್ತೆ. ಅದೇ ರೀತಿ ಗಂಡ ಹೆಂಡತಿಯರು ಅರಿತು ಜೀವನವನ್ನು ನಡೆಸಿದ್ರೆ ಆ ಜೀವನ ಸುಖಮಯವಾಗಿರುತ್ತೆ ಅಂಥೇಳಿ ಈ ಗಾದೆಯ ಅರ್ಥ. ಈಗ ಕೇಳೋಣ ಸ್ವಾಭಿಮಾನ ಚಿತ್ರದ ಒಂದು ಗೀತೆಯನ್ನು

ಕೇಳುಗ್ರೆ, ಗಾದೆಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಹಾಸುಹೊಕ್ಕಾಗಿದೆ ಅಂಥೇಳಿ ಇವುಗಳ ಮೂಲಕ ನಾವು ತಿಳ್ಕೋಬೋದು. ಅನೇಕ ಗಾದೆಗಳನ್ನು ನಮ್ಮ ಜೀವನದಲ್ಲಿ ಅನುಭವದ ಸಾರಗಳಾಗಿದ್ದಾವೆ ಅಂಥೇಳಿ ಹೇಳ್ಬೋದು. ಹಾಗಾಗಿ ಈ ಗಾದೆಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂಥದ್ದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಗಾದೆ ಕೂಡ ಆಗಿದೆ ಅಂತ ಹೇಳ್ತಾ ಇವತ್ತಿನ ಚಿತ್ರ ಚೈತ್ರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಬೇಡಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದ ಉಪವಾಸಿ ಒಡನಾಡಿ ಯಾರು ಇಲ್ಲೇಡಿ
5: ಒಗಟು ಚಿಗುಟು ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258 STD ಕ್ರಮಾಂಕ 08172 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಒಗಟನ್ನು ಬಿಡಿಸ್ತಕ್ಕಂಥ ಕಾರ್ಯದಲ್ಲಿ ತಾವು ಕೂಡ ತೊಡಗಬಹುದು. ಈಗಾಗಲೇ ಕರೆಗಳು ಬರೋದಕ್ಕೆ ಆರಂಭವಾಗಿದೆ. ಮೊದಲ ಕರೆ ಯಾರು ಅಂತೇಳಿ ನೋಡೋಣ. ನಮಸ್ತೆ.
6: ಹಲೋ.
5: ನಮಸ್ತೆ.
6: ನಮಸ್ತೆ ಸರ್.
5: ಹೇಳಿ. ಹೇಳಿ.
6: ಒಗಟು ಜಿಗಿಟ ಸರ್.
5: ಹೌದು.
6: ಅಂದ್ರೆ ಕರೆಂಟ್ ಹೋಯ್ತು ಅದಕ್ಕೆ ಕೇಳಿ ಸರ್.
5: ಕರೆಂಟ್ ಹೋದ್ರೆ ಈಗ ಹೇಳ್ಬೋದಲ್ವಾ ನೀವು ಒಗಟನ್ನು ಬಿಡಿಸ್ಬೋದಲ್ವಾ?
6: ಹೇಳ್ಬೋದು ಸರ್.
5: ಈಗ ಒಗಟು ಹೇಗಿದೆ? ಚಿಕ್ಕ ಮನೆ ತುಂಬಾ ಚಕ್ಕೆ ತುಂಬಿದೆ. ಚಿಕ್ಕ ಮನೆ ತುಂಬಾ ಚಕ್ಕೆ ತುಂಬಿದೆ. ಹೇಳಿ.
6: ಕ್ಲೂ ಕೊಡ್ಬೋದಾ ಸರ್?
5: ಹಾ, ಕ್ಲೂ ಕೊಡೋದಕ್ಕೆ ಇದಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಕ್ಲೂ ಕೊಡಬೇಕು ಅಂದ್ರೆ ನಾವೀಗ ಒಗಟನೆ ಬಿಡಿಸ್ಬೇಕಾಗ್ಬಿಡುತ್ತೆ. ಹೇಳಿ. ಅಲ್ಲ ಅಲ್ಲ, ಚಿಕ್ಕ ಮನೆ ತುಂಬಾ ಚಕ್ಕೆ ತುಂಬಿದೆ.
6: ಸ್ವಲ್ಪ ಕ್ಲೂ ಕೊಡಿ ಸರ್. ಅಂದ್ರೆ ನಾವು ಮನೆಯಲ್ಲಿ ಉಪಯೋಗಿಸ್ತೇವೆ.
5: ಗೊತ್ತಾಗ್ತಿಲ್ಲ, ತಮ್ಮ ಹೆಸರನ್ನ ಹೇಳಿಲ್ಲ ತಾವು.
6: ಉಜಿರಿಯಿಂದ ಕಮಲ ಮಾತಾಡು ಸರ್.
5: ಕಮಲ ಅವರಲ್ವಾ?
6: ಹೌದು.
5: ಬಹಳ ಸುಲಭ. ಈಗ ಅದನ್ನ ನೀವು ಹೇಳ್ಬಿಟ್ರೆ ಓ ಇದ ಅಂತ ಹೇಳಿ ಅನ್ಕೊಳ್ತೀರ ನೀವು.
6: ಸ್ವಲ್ಪ ಕ್ಲೂ ಕೊಡಿ ಸರ್, ನಾನು ಟ್ರೈ ಮಾಡ್ತೇನೆ ಆದಷ್ಟು.
5: ಅಂದ್ರೆ ಮನುಷ್ಯನ ದೇಹದಲ್ಲಿ ಇರತಕ್ಕಂತ ಒಂದು ಭಾಗ ಅದು.
6: ಭಾಗನಾ?
5: ಅಂದ್ರೆ ಹಲ್ಲು.
6: ಹಲ್ಲು ಹಲ್ಲು
5: ಹೌದು, ಬಾಯಿ ಮತ್ತೆ ಹಲ್ಲು. ನೋಡಿದ್ರೆ ಒಗಟನ್ನ ಬಿಡಿಸಿದ್ರಿ ಅಂತ ಕೂಡ ಒಳ್ಳೇದಾಗ್ಲಿ. ಧನ್ಯವಾದಗಳು ತಮಗೆ. ನಮಸ್ತೆ.
7: ನಮಸ್ತೆ.
5: ಹೇಳಿ, ತಮ್ಗೆ ಪರಿಚಯ ಮಾಡ್ಕೊಳ್ಳಿ.
7: ಕೊಪ್ಪ ಜಿಲ್ಲೆಯಿಂದ ಗಂಗಾವತಿಯಿಂದ ಸರ್. ಗಂಗಪ್ಪ ಅಂತ.
5: ಗಂಗಪ್ಪ ಅವರು
7: ಸರ್
5: ಕಾರ್ಯಕ್ರಮ ಕೇಳ್ತಾ ಇದ್ರಿ. ಗಂಗಪ್ಪ ಅವರೇ, ನೀವು ಈಗ ನಿಮ್ಮ ಗೆಳೆಯರ ಜೊತೆ ನೀವು ಕರೆ ಮಾಡಿಸ್ಲಿಲ್ಲ, ಬೇರೆ ಯಾರಿಗಾದ್ರೂ ನಮ್ಮ ಈ ನಂಬರ್ಗಳನ್ನ ಕೊಟ್ಟು ನೀವು ಬೇರೆ ಜೊತೆ ಬೇರೆಯವ್ರ ಜೊತೆನು ಕೂಡ ಕರೆ ಮಾಡಿಸ್ಬೇಕು. ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ ಕೆಲವರೆಲ್ಲ ಪದೇ ಪದೇ ಪ್ರತಿ ದಿವಸ ಅವರೇ ಮಾಡ್ತಾರೆ. ಹೌದೌದು, ಹೊಸಬ್ರು ಹೊಸಬ್ರು ಬರ್ಬೇಕಲ್ವಾ? ಹೌದು, ಹೊಸಬ್ರು ಅವರು ಕೂಡ ಕೇಳ್ಬೇಕು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಹಾಗೆ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಮಾಡೋದು ತಪ್ಪೇನು ಅಂತ ಅಲ್ಲ, ನೀವೇನ್ ಮಾಡ್ಬೇಕಂದ್ರೆ ಒಂದ್ ಎರಡು ಜನಕ್ಕೆ ಕರೆ ಮಾಡಿ. ಖಂಡಿತ ಈಗ ನಿಮ್ಮ ಮೆಸೇಜ್ ಇರುತ್ತೆ ಅದ್ರಲ್ಲಿ ಹಾಕಿ, ಇಂತ ಕಾರ್ಯಕ್ರಮ ಬರುತ್ತೆ ಹಾಸನ ಆಕಾಶವಾಣಿಯಿಂದ, ನೀವು ಕರೆ ಮಾಡಿ ನಾನು ಮಾತನಾಡ್ತೀನಿ ಕೇಳಿ ಅಂತ ಹೇಳಿದ್ರೆ ಅವರು ಕೇಳ್ತಾರೆ, ಅವರು ಕೂಡ ಇದರಲ್ಲಿ ಕರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಳ್ಳೇದು. ಈಗ ಕರೆ ಮಾಡಿದ್ರಿ, ತಮಗೆ ಒಗಟು ಹೀಗಿದೆ. ಗಿರ ಗಿರ ತಿರುಗ್ತೀನಿ ಬುಗುರಿ ಎಲ್ಲ, ನನ್ನಲ್ಲಿ ಬೆಟ್ಟ ಗುಡ್ಡ ಇದೆ ಭೂಪಟ ಅಲ್ಲ, ಹಾಗಾದ್ರೆ ನಾನ್ಯಾರು?
7: ಭೂಗೋಳ ಏನಂತಾರಲ್ಲ,
5: ಭೂಗೋಳ ಅಲ್ಲ ಅಂತ ಹೇಳ್ತಾ ಇದೆ. ಭೂಪಟ ಅಲ್ಲ, ಭೂಪಟ ಅಲ್ಲ. ಹೌದು. ಗರ ಗರ ತಿರುಗ್ತೀನಿ ಬುಗುರಿ ಅಲ್ಲ ನಾನು. ಯಾವಾಗ್ಲೂ ತಿರುಗ್ತಾನೆ ಇರ್ತದೆ ಅದು, ಬುಗುರಿ ಅಲ್ಲ. ಏನದು? ನಮಸ್ತೆ. ನಮಸ್ತೆ. ಹಲೋ, ಹೇಳಿ. ನಮಸ್ತೆ.
8: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ದಂಡರಾಜರ.
5: ಈಗ ಗಾದೆಗಳು ಸ್ವಲ್ಪ ಕಠಿಣ ಆಯ್ತು, ಸುಲಭ ಆಯ್ತು ಅಂದ್ರೆ ಓ ಬಹಳ ಸುಲಭ ಆಯ್ತು ಸರ್ ಅಂತ ಹೇಳ್ತಾರೆ. ಕಠಿಣ ಆಗಿತ್ತು ಅಂದ್ರೆ ಕರೆ ಸಿಕ್ಕಿದ್ರು ಕೂಡ ಅವ್ರು ಮಾತನೇ ಆಡಲ್ಲ ಆ ಕಡೆಯಿಂದ, ಸುಮ್ಮನೆ ಆಗ್ಬಿಡ್ತಾರೆ. ಇಂತ ಸುಮಾರು ಕೇಳಿದ್ರು ಇದಾರೆ ನಮ್ಮಲ್ಲಿ.
8: ಗೊತ್ತಿಲ್ಲ ಅಂದ್ರೆ ತಪ್ಪೇ, ಫೋನ್ ಸಿಗದೆ ಅಪರೂಪ ಸರ್.
5: ಅವರು ಸಿಕ್ಕಿ ಆ ಕಡೆ ಸೈಡ್ ಇಂದ ಮಾತನೇ ಆಡಲ್ಲ. ಈಗ ಗಾದೆ ಹೀಗಿದೆ ಅಲ್ಲ, ಒಗಟು. ಹಾ, ಒಗಟುಗಳು. ಗಿರ ಗಿರ ತಿರುಗ್ತೀನಿ ಬುಗುರಿ ಅಲ್ಲ. ಹಾಗಾದ್ರೆ ನಾನು ಯಾರು?
8: ಗಡಿಯಾರ ಸರ್.
5: ಗಡಿಯಾರನು ಅಲ್ಲ, ಅದರಲ್ಲಿ ಅಂಕೆಗಳಿದೆ, ಇದರಲ್ಲಿ ಯಾವುದೇ ಅಂಕೆ ಇಲ್ಲ.
8: ಗಿರ ಗಿರ ತಿರುಗ್ತೀನಿ
5: ಬುಗುರಿ ಅಲ್ಲ. ಗಡಿಯಾರನು ಅಲ್ಲ. ಹೌದು, ಭೂಮಿ ಹೌದಲ್ವಾ? ಈ ಗಡಿಯಾರನೇ ಒಂದ್ ದಿವಸ ಬೇಕಾದ್ರೆ ನಿಂತ್ಕೋಬಿಡ್ಬೋದು, ಆದ್ರೆ ಭೂಮಿ ಮಾತ್ರ ಯಾವಾಗ್ಲೂ ನಿಂತಿಲ್ಲ, ನಿಂತ್ರೆ ಹೌದಲ್ವಾ? ಹೌದು,
8: ಹೌದು.
5: ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ. ಕೆಳಗರೆ ಈಗ ಏಳು ಸುತ್ತಿನ ಕೋಟೆ ಚಿತ್ರದ ಒಂದು ಗೀತೆ.

0: ಏನ ಮಾಡಿಸ್ತೀರಾ ನಿಮ್ಮ ಸ್ನೇಹಿತರ
1: ಹಾಗೆ
0: ಜೊತೆ?
1: ಅಂತ ಹೇಳಿದ್ರೆ
0: ಹಾ ನಮಸ್ತೆ.
1: ನಮಸ್ತೆ ಸರ್.
0: ಹಾಂ ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಿಕ್ಕಮಗಳೂರಿಂದ ಸುಜಾತ ದಿವಾಕರ್.
0: ಹಾಂ ಹಾಂ, ಸುಜಾತ ದಿವಾಕರ್ ಅವರು. ಈಗ ಒಗ್ಗಟ್ಟು ಹೀಗಿದೆ, ಒಗ್ಗಟ್ಟಿಗಿಂತ ಮುಂಚೆ ಈಗ ತಮ್ಮ ಸ್ನೇಹಿತರ ಜೊತೆ ಕರೆಯನ್ನು ಮಾಡಿಸಿ ಅಂಥೇಳಿ ನಮ್ಮ ಆಕಾಶವಾಣಿಗೆ ಇಂಥ ಒಂದು ನಂಬರ್ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳ ಪ್ರಸಾರ ಆಗುತ್ತೆ.
1: ನನ್ನ ಫ್ರೆಂಡ್ಸ್ ಮಾಡ್ತಿರ್ತಾರೆ.
0: ಹಾಂ ಹಾಂ ಹಾಂ, ಹೌದು, ಆ ಕೆಲಸವನ್ನು ಮಾಡ್ಬೇಕಕ್ಕೆ ಅಂತಂದ್ರೆ
1: ಅವ್ರಿಗೆಲ್ಲ ರೇಡಿಯೋನ ಕೊಡಿಸ್ಬಿಟ್ಟಿದೀನಿ, ಕಾಲ್ ಮಾಡೋದಕ್ಕೂ ಹೇಳ್ತೀವಿ.
0: ಹೌದಾ? ಹಾಂ ಹಾಂ, ಒಳ್ಳೇದು ಒಳ್ಳೇದು. ಹೌದೌದು, ಇಂಥ ಕೇಳುಗರು ನಮ್ಮ ಆಕಾಶವಾಣಿಗೆ ಬೇಕು. ಹ್ಞೂ, ಹೌದು. ಈಗ ಒಗ್ಗಟ್ಟು ಹೀಗಿದೆ ತಮಗೆ.
1: ಹಾಂ ಸರ್.
0: ಹಾಂ, ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತಿನ ಕಾಯಿಗಳು,
1: ಹಲಸಿನ ಹಣ್ಣು.
0: ಹ್ಞೂ ಹ್ಞೂ, ಹಲಸಿನ ಹಣ್ಣು ಆ ಬಣ್ಣದಲ್ಲಿ ಇರಲ್ಲ ಅಲ್ವಾ?
1: ಮುಳ್ಳು ಮುಳ್ಳಿನ ಮರ.
0: ಹ್ಞೂ, ಹಲಸಿನ ಮರ ಮುಳ್ಳು ಅಲ್ವಲ್ಲ?
1: ಅಲ್ಲ ಅಲ್ಲ ಸರ್.
0: ಹ್ಞೂ ಹ್ಞೂ,
1: ಈಚಲ ಹಣ್ಣ ಸರ್.
0: ಹ್ಞೂ ಹ್ಞೂ, ಈಚಲ ಹಣ್ಣು ಬೇರೆ ಇದರಲ್ಲಿ ಇರುತ್ತೆ.
1: ನಿಂಬೆ ಹಣ್ಣು.
0: ಹೌದು, ನಿಂಬೆ ಹಣ್ಣು. ಹ್ಞೂ, ಸರಿಯಾಗಿ ಕೊನೆಗೆ ಗುರುತಿಸ್ಬಿಟ್ರಿ. ಹ್ಞೂ ಹ್ಞೂ, ಅಭಿನಂದನೆಗಳು ತಮಗೆ. ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತು ಕಾಯಿಗಳು. ಹ್ಞೂ
1: ಹೌದು.
0: ಹ್ಞೂ ಹ್ಞೂ,
2: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
3: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
5: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
4: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ತೋಟಗಾರಿಕೆ ಇಲಾಖೆ ಹಾಸನ.

0: ಹಲೋ,
1: ನಮಸ್ತೆ
0: ಸರ್. ನಮಸ್ಕಾರ,
1: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
0: ನಾನು ಗುರುಮೂರ್ತಿ ಅಂತ, ಕೇರಪುರಮ್ಮ ಹಾಸನ.
1: ಹಾ ಹಾ, ಗುರುಮೂರ್ತಿ ಅವರಿಗೆ ಒಗ್ಟಿ ಹೀಗಿದೆ.
0: ಹಾ ಸರ್,
1: ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ನಾಶ ಮಾಡಲು ಹೊಂಟ. ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ನಾಶ ಮಾಡಲು ಹೊಂಟ. ಕಂಬಳಿ ಹುಳನೂ ಮಾಡುತ್ತೆ, ಆದರೆ ಇದು ಅದಕ್ಕಿಂತ ಜಾಸ್ತಿ ಮಾಡಿಬಿಡುತ್ತೆ.
0: ಗೊತ್ತಾಗ್ತಿರೋದು ಕಂಬಳಿ ಹುಳ ಅಂತ ಸರ್.
1: ಹಾಂ ಹಾಂ, ಕಂಬಳಿ ಹುಳದಲ್ಲಿ ಬೇರೆ ಬೇರೆ ಬೇರೆ ಬಣ್ಣ ಇರುತ್ತೆ ಅಲ್ವಾ?
0: ಹಾಂ,
1: ಕಪ್ಪು ಇರೋದಿಲ್ಲ.
0: ಅದಕ್ಕೆ ನಮ್ಮ ಮೊಮ್ಮಗಳು ಯೋಚನೆ ಮಾಡ್ತಾ ಇದ್ದಾಳೆ.
1: ಹೌದಾ? ಹಾಂ ಹಾಂ, ಮಾಡಲಿ ಮಾಡಲಿ,
0: ಅವ್ಳಿಗೆ ಕೊಡಲ ಸರ್ ದಯವಿಟ್ಟು.
1: ಹಾಂ ಹಾಂ, ಕೊಡಿ ಕೊಡಿ, ಗೊತ್ತಾಗುತ್ತೆ ನೋಡುವ.
2: ಹಲೋ
1: ಹಲೋ, ಏನ್ ಹೆಸರು ತಮ್ದು?
2: ಸನ್ನಿಧಿ.
1: ಸನ್ನಿಧಿ, ಯಾವ ತರಗತಿ ಓದ್ತಾ ಇದ್ದೀರಿ?
2: ನಾನೀಗ ಸೆವೆಂತ್.
1: ಸೆವೆಂತಾ? ಹಾ ಹಾ, ಗಾದೆ ಮಾತು ಗೊತ್ತಾಗುತ್ತೆ ಈಗ. ಒಗಟು
2: ಇರುವೇನಾ?
1: ಇಲ್ಲ. ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ನಾಶ ಮಾಡಲು ಹೊಂಟ. ಏನು ಒಗಟು ಇದು, ಹೇಗೆ ಬಿಡಿಸೋದು? ಹೆಚ್ಚು ಕಮ್ಮಿ ಓ, ಎಲ್ಲ ಕಡೆ ಎಲ್ಲಾರ ಮನೇಲೂ ಇರುತ್ತೆ, ಬಹಳ ಹಾನಿ ಮಾಡುತ್ತೆ ಇದು. ಹ್ಮ್, ಗೊತ್ತಾಗ್ತಿಲ್ವಾ? ಹಾ ಹಾ, ನೋಡೋಣ, ಮುಂದಿನ ಕೇಳುಗರಿಗೆ ವರ್ಗಾವಣೆ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
2: ಹಲೋ
1: ಹೇಳಿ.
2: ಹಲೋ, ಧೃತಿ.
1: ಧೃತಿ ಯಾವ ಊರಿಂದ?
2: ಹಾಸನದಿಂದ.
1: ಹ್ಮ್ ಹ್ಮ್ ಹ್ಮ್, ಧೃತಿಗೆ ಈಗ ಒಗಟನ್ನು ಬಿಡಿಸ್ಬೋದಾ?

0: ಹೇಳಿ. ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ಇಲಿ. ಯಾರು ಹೇಳ್ಕೊಟ್ಟಿದ್ದು? ಗೊತ್ತಿತ್ತಾ? ಹೌದೌದು, ಕಪ್ಪು ಕಂಬಳಿ ನೆಂಟ ಎಲ್ಲವನ್ನು ನಾಶ ಮಾಡಲು ಹೊಂಟ. ಹೌದು, ಒಳ್ಳೇದು, ಸರಿಯಾಗಿ ಒಗ್ಗಟ್ಟನ್ನು ಬಿಡಿಸಿದೀಯ, ಅಭಿನಂದನೆ.
1: ಧನ್ಯವಾದ ಸರ್.
0: ಕೇಳುಗರೀಗ ಇಂದ್ರಜಿತ್ ಚಿತ್ರದ ಒಂದು ಗೀತೆ.

0: ನಟರಾಜ್ ಅಂತ ಹಾಸನದಿಂದ.
1: ಹಾಸನದಿಂದ ನಟರಾಜ್ ಅವರು. ಒಗಟು ಹೀಗಿದೆ ತಮಗೆ, ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು.
0: ಸರ್ ಇನ್ನೊಂದು ಸರಿ ಕೇಳಿದೆ.
1: ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು.
0: ಸುಣ್ಣನ ಸರ್?
1: ಹೌದು, ಸುಣ್ಣ. ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
0: ಥ್ಯಾಂಕ್ ಯು ಸರ್.
1: ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಸರ್. ಉಮಾ ಪುಟ್ರಾಜ ಸರ್, ವಿದ್ಯಾನಗರ ಹಾಸನ.
1: ಯಾವ ಊರಿಂದ?
2: ವಿದ್ಯಾನಗರ ಹಾಸನ.
1: ಈಗ ಒಗಟು ಹೀಗಿದೆ.
2: ಸುಲಭದ್ದು ಕೇಳಿ ಸರ್, ತುಂಬಾ ದಿನ ಸಿಕ್ಕಿದೆ.
1: ಸುಲಭದ್ದೇ ಇದು, ಬಹಳ ಸುಲಭದ್ದು. ಮೂರು ಕಡೆ ನೀರು,
2: ಮೂರು ಕಡೆ
1: ನೀರು, ನೆತ್ತಿ ಮೇಲೆ ಬೆಟ್ಟ. ಎಳ್ನೀರಲ್ಲ,
2: ತೆಂಗಿನಕಾಯಿ.
1: ಅದೇ ಮೂರು ಕಡೆ ನೀರು ಅಂತ ಹೇಗ್ ಬರುತ್ತೆ ತೆಂಗಿನಕಾಯಿಗೆ?
2: ಮೂರು ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ. ಗೊತ್ತೇನ್ರಿ ಏನು? ನೀರು ನೆತ್ತಿ ಮೇಲೆ ಬೆಟ್ಟ. ಮೂರು ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ.
1: ಯಾವ್ದೋ ಶಬ್ದ ಕೇಳ್ತಾ ಇದೆ.
2: ಹಣ್ಣುಗಳ ಇಲ್ಲ ಏನಾದ್ರು?
1: ಇಲ್ಲ ಇಲ್ಲ, ಏನೋ ಶಬ್ದ ಕೇಳ್ತಾ ಇದೆ. ವಾಲ್ಯೂಮ್ ಕಡಿಮೆ ಮಾಡ್ಬೇಕು ನೀವಲ್ಲಿ. ಮೂರು ಕಡೆ, ಮೂರು ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ. ನಾವ್ ಇರ್ತಕ್ಕಂತ ಜಾಗನೇ ಅದು, ಗೊತ್ತಾಗ್ತಿಲ್ವಾ? ನೋಡೋಣ, ಮುಂದಿನ ಕೀಳುಗರಿಗೆ ಒಗಟನ್ನ ವರ್ಗಾವಣೆ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ
3: ಸರ್. ನಮಸ್ತೆ, ನಾವು ಬೇಲೂರು ತಾಲೂಕು ಪರೋಳಲಿಂದ ರೂಪಾ.
1: ರೂಪಾ ಅವರಿಗೆ ಈಗ ಒಗಟು ಹೀಗಿದೆ. ಮೂರು ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ.
3: ಸರ್ ಭಾರತ.
1: ಭಾರತ, ಭಾರತ ಹೌದಲ್ವಾ? ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
3: ನಿಮಗೂ ಧನ್ಯವಾದಗಳು ಸರ್.
1: ಕೆಳಗರೆ ಕಾರ್ಯಕ್ರಮದ ಕೊನೆಗೆ ಸ್ವಪ್ನ ಚಿತ್ರದ ಒಂದು ಗೀತೆಯನ್ನ ಕೇಳೋಣ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಲಿವ

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಟಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.
3: ಹಾಲು ಮೊಸರು

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಕೇಳುಗರೆ, ಇಂದು ಮೇ 18 ಸೋಮವಾರ. ಸ್ಟುಡಿಯೋದಲ್ಲಿ ಸಮಯ 10:30. ಆತ್ಮೀಯ ಕೇಳುಗರಿಗೆಲ್ಲ ಅಶ್ವಿನಿ ಕಲ್ಲೂರು ಮಾಡುವ ನಮಸ್ಕಾರಗಳು.

0: ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಈಗ ಹೇಳುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ಸಂಪರ್ಕಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕೋಡ್ 081172.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಕರೆಗಳು ಬರ್ತಾ ಇದೆ ನೋಡೋಣ. ನಮ್ಮ ಮೊದಲನೇ ಕರೆ ಯಾರು ಅಂತ? ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಪರಿಚಯವನ್ನ ಮಾಡ್ಕೊಳ್ಳಿ.
3: ಮೇಡಮ್, ಶಿವಣ್ಣ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ.
0: ಶಿವಣ್ಣ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಮೇಡಮ್.
0: ಯಾವ ಗೀತೆ ಬೇಕು ಶಿವಣ್ಣ ಅವ್ರಿಗೆ?
3: ಮೇಡಮ್, ಕೋಟಿಗೊಬ್ಬ ಚಿತ್ರದಿಂದ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅಂತ ಒಂದು ಹಾಡಿದೆ.
0: ಈ ಗೀತೆ ಬೇಕು. ಯಾಕೆ ಇಷ್ಟ ಆಯ್ತು ನಿಮ್ಗೆ ಈ ಗೀತೆ?
3: ಈ ಗೀತೆಲಿ ಒಳ್ಳೆ ಇದ್ದಿದೆ ಮೇಡಮ್. ಮತ್ತೆ ಇವತ್ತು ನಂಜುಂಡೇಶ್ವರನ ವಾರ ಆದ್ರಿಂದ.
0: ಓ, ಸೋಮವಾರ ಅಂತ ನಂಜುಂಡೇಶ್ವರನ ಗೀತೆಯನ್ನ ಕೇಳ್ತಾ ಇದ್ದೀರಾ?
3: ಹೌದು ಮೇಡಮ್. ಮತ್ತೆ ಅದರಲ್ಲಿ ಅರ್ಥಪೂರ್ಣವಾದ ಸಾಹಿತ್ಯನೇ ಇದೆ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಯಾರು ಅಂತ ನೋಡೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ಯಾರಿದ್ದು ಪರಿಚಯವನ್ನ ಮಾಡ್ಕೊಳ್ಳಿ.
4: ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಸಣ್ಣ ಚಿತ್ರಗಾರ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ಸ್ ಮೇಡಮ್.
3: ಯಾವ ಗೀತೆ ಬೇಕು ನಿಮ್ಗೆ
4: ಇವತ್ತು? ನಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರಾಜನನ್ನ ರಾಜಚಿತ್ರದಿಂದ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟ ಜ್ವರ ಗೀತೆ ಬೇಕಾಯ್ತು ಮೇಡಮ್.
3: ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಚಿತ್ರವನ್ನ ನೋಡಿದ್ದೀರಾ? ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಓಕೆ, ನಮಸ್ತೆ.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಜಿಕೆ ವೆಂಕಟೇಶ್ ಅವರ ಸಂಗೀತವಿರುವ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತೆಗೆ ಧ್ವನಿಯಾಗಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

0: ನಮಸ್ತೆ
1: ನಮಸ್ತೆ.
0: ನಮಸ್ತೆ, ಯಾರಿದು?
1: ನಾನು ಆಲೂರು ತಾಲೂಕು ಹುಣಸೋಳ್ಳಿ ಗ್ರಾಮದಿಂದ ರೋಷನ್ ಮಾತಾಡ್ತಿದ್ದೀನಿ.
0: ರೋಷನ್? ರೋಷನ್ ಏನ್ ಓದ್ತಾ ಇರೋದು?
1: ಐದನೇ ತರಗತಿ.
0: ಐದನೇ ತರಗತಿನಾ? ಈಗ ಶಾಲೆಗೆ ರಜಾ ಇದೆಯಾ? ಶಾಲೆಗೆ ರಜನಾ? ಯಾವತ್ತಿಂದ ಸ್ಕೂಲ್ ಓಪನ್ ಆಗೋದು?
1: ಮೇ 29ರಿಂದ.
0: 29ರಿಂದ ಐದನೇ ತರಗತಿ ಹೋಗ್ತಾ ಇದೆಯಾ ಅಥವಾ ಐದು ಮುಗಿಸಿ ಯಾರಕ್ಕೆ ಹೋಗ್ತಾ ಇದೆಯಾ?
1: ಐದನೇ ತರಗತಿ ಹೋಗ್ತಿದ್ದೀನಿ.
0: ನಾಲ್ಕನೇ ತರಗತಿ ಮುಗಿಸಿ ಐದನೇ ತರಗತಿ ಹೋಗ್ತಾ ಇದೆಯಾ? ಯಾವ ಗೀತೆ ಬೇಕು ಈಗ?
1: ಪರಮಾತ್ಮ ಚಿತ್ರದಿಂದ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋದು ಹಾಡ್ಬೇಕು.
0: ಯಾಕೆ ಬೇಕು ಈ ಗೀತೆ ನಿಂಗೆ?
1: ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅಲ್ವಾ, ಅದಕ್ಕೆ.
0: ಪುನೀತ್ ರಾಜ್ಕುಮಾರ್ ಗೀತೆ ಅಂತ ಇಷ್ಟ ಆಗತ್ತೆ. ಚಿತ್ರವನ್ನ ನೋಡಿದ್ಯಾ? ಆಯ್ತು, ನಿನ್ನ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ತಮಗೂ ಕೂಡ ಧನ್ಯವಾದಗಳು.

ಪರಮಾತ್ಮ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿ ಗೀತೆಯನ್ನ ಹಾಡಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ನಮಸ್ತೆ.

0: ನಮಸ್ತೆ.
1: ನಮಸ್ತೆ ಮೇಡಮ್, ಮರ್ಕೂರು ನರಸೀಪುರದಿಂದ ದೊಡ್ಡ ಮರ್ಕೂರಿನಿಂದ ಮಾತಾಡ್ತೀನಿ, ನಾಗರಾಜ್ ಅಂತ.
0: ನಾಗರಾಜ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮಗೂ ಸ್ವಾಗತ ಮೇಡಮ್.
0: ಯಾವ ಗೀತೆ ಬೇಕು ನಾಗರಾಜ್ ಅವ್ರಿಗೆ?
1: ಮಂಜುನಾಥ ಗೀತೆ ಕೇಳಿದ್ವಿ ಮೇಡಮ್.
0: ಶ್ರೀ ಮಂಜುನಾಥ ಇಂದನ? ಯಾವ ಗೀತೆ
1: ಮಂಜುನ? ಯಾವ್ದಾದ್ರೂ ಆಯ್ತು ಮ್ಯಾಮ್. ಮಂಜುನಾಥ ಚಿತ್ರದಲ್ಲಿ
0: ಚಿತ್ರವನ್ನ ನೋಡಿದ್ದೀರಾ?
1: ನೋಡಿದ್ದೀನಿ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
1: ಕರೆ
0: ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಸ್ಟುಡಿಯೋದಲ್ಲಿ ಸಮಯ 11:20. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಕಿಶೋರ್ ಕುಮಾರ್ ಮತ್ತು ಗೀತಾ ದತ್ ಅವರು ಹಾಡಿರುವ ಹಾಫ್ ಟಿಕೆಟ್ ಚಿತ್ರದ ಗೀತೆಯನ್ನು. ಶೈಲೇಂದ್ರ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತವಿದೆ.

ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣಬೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

ಕೇಳುಗರೆ, ಬೆಳಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯುಪಿ ರಾಜು ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಡಾ ಅನುಪಮ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾ ರಾಧಿಕಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಮೊಹಮ್ಮದ್ ರಫಿ ಅವರು ಹಾಡಿರುವ ಪ್ರಿನ್ಸ್ ಚಿತ್ರದ ಗೀತೆಯನ್ನ. ಹಜರತ್ ಜೈಪುರಿ ಅವರ ಗೀತೆಯನ್ನು ಬರೆದು ಶಂಕರ್ ಜೈಕಿಶನ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಮಧುಮತಿ ಚಿತ್ರದ ಗೀತೆಯನ್ನ ಕೇಳಿದಿರಿ, ಮುಬಾರಕ್ ಬೇಗಂ ಅವರ ಸ್ವರದಲ್ಲಿ. ಶೈಲೇಂದ್ರ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತವಿತ್ತು.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಮೇ ಹೂನಾ ಚಿತ್ರದ ಗೀತೆಯನ್ನ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಅನುಮಲಿಕ್ ಅವರ ಸಂಗೀತವಿದೆ.

ಕೇಳುಗರೆ ಸಂಜಾರೋ ಐವತ್ತರ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳು ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಹಾಸನ ಆಕಾಶವಾಣಿಯಿಂದ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಮಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಆಶಾ ಭೋಸ್ಲೆ, ಮನೋಜ್ ತಪಾಡಿಯಾ ಅವರ ಸಾಹಿತ್ಯ, ನಿತಿನ್ ಆರ್ ಶಂಕರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಮೈನಿ ಪ್ಯಾರ್ಕಿಯ ಚಿತ್ರದ ಗೀತೆ. ದೇವ್ ಕೊಹ್ಲಿ ಅವರ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಮ್ ಲಕ್ಷ್ಮಣ್.

0: ಇದುವರೆಗೂ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಸಮಯ 11:15. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಯುಪಿ ರಾಜು ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳಲಿದ್ದೀರಿ. ಆರಂಭಕ್ಕೆ ಸಂತ ತ್ಯಾಗರಾಜರ ಕೃತಿ ವನಸ್ಪತಿರಾಗ ರೂಪಕತಾಳದಲ್ಲಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯುಪಿ ರಾಜು ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಅಚ್ಯುತದಾಸರ ಕೃತಿಯನ್ನ ಬಹುದಾರಿ ರಾಗ ಆದಿತಾಳದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪಂಡಿತರನ್ನ ಎಸ್ಐಯು ಮಾಡಿದ್ದೇವೆ. ಆ ಎರಡೂ ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದೆ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ, ಫ್ಯಾಕ್ಟ್ರಿ ಬರುದಿಲ್ಲ ಅದು ಬರುದಿಲ್ಲ ಅಂತ. ಅದು ಬಂದವೆ. ಇದು ಸಹಿತ ಅಂಕೋಲಾದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ಗಳು ಬರ್ತಾವೆ. ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವನ್ನು ನಡೆಯುವುದು
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ ಎರಡು ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯುಎಎಚ್

ಇಲ್ಲೂ ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಎಲ್ಲ ಪ್ರತಿಭೆ, ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕತೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನೂರಾರು ಸಮಸ್ಯೆಗಳು ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆಯಾದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದವರು ಕೇಳಿದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮಾ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧವ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ HK ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನೂ ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶ್ವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು
ಸಾವುಗಳ ನಡುವಿನ ಈ

0: ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಧು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ, ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3ನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ, ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು. ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನಡ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮ ಅವರ ಸ್ನೇಹ ಬೆಸೆದುದು ಸಾಹಿತ್ಯ. ಕಡೆಗಾಲದಲ್ಲೂ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮ ಅವರು ಈ ಸಲ ಅನ್ಯಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ಯ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆಯಾದದ್ದು ಅನುಪಮ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ ಎಂಎ ಮುಗಿ ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬುಕ್ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ ಫೆಬ್ರವರಿ 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನು ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
6: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ആകാശവാണി. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನು ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
2: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನಿಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೇ ಇರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತಹ ನೋವು ಇರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ
1: ಇರುವಂತಹ
2: ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
1: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
2: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್
1: ರೇಡಿಯೇಷನ್ ಹೌದು
2: ಅದ್ರ ಗಮನ ಅಷ್ಟೇ ಇರುತ್ತೆ. ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
1: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
2: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
1: ಮಾಂಸಖಂಡದಿಂದ
2: ಹೌದು ಅದರಿಂದ ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ 1 ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದೆನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರ್ವ್ ರಿಲೇಟೆಡ್ ಪೇನ್, ತುಂಬಾ ಪೇಷಂಟ್ಸ್ ನರಗಳಿಗೆ ಡ್ಯಾಮೇಜ್ ಆಗೋದು ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
2: ಅಂದ್ರೆ, ಅದು ಎರಡು ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ ಮೂರು ತಿಂಗಳಿಗಿಂತ ಜಾಸ್ತಿ, ಮೂರು ಅಥವಾ ಅದಕ್ಕಿಂತ ಮೂರು ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್. ಒಂದು ಇನ್ನೊಂದ್ ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಅಥವಾ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು. ಇನ್ನೊಂದು ನ್ಯೂರೋಪತಿಕ್ ಪೇನ್, ನರಗಳಿಂದಾಗಿ ಬರುವಂತಹ ಪೇನ್. ಸೊ ಇದು ಎರಡು ತರದ ಪೇನ್ ಗಳನ್ನ ಡಿವೈಡ್ ಮಾಡಿ.
1: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ, ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
2: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೆಂಗಿರುತ್ತೆ, ಹೇಗಾಯ್ತು ಅಂತ ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ, ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ. ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
1: ಮೂಲ
2: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸೈಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್, ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ. ಸೊ ಅದರಿಂದ ಬರುವಂತಹ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ಸತಿ ಟೇಲ್ ಬೋನ್ ಪೇನ್, ಅದು ಕೂಡ ಸೈಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್ ಅಂದ್ರೆ ಪೇಷಂಟ್ ಗೆ ಹೇಗೆ ಶುರುವಾಯಿತು, ವಿವರವಾಗಿ ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ ಜೀರೋದಿಂದ ಹತ್ತರವರೆಗೆ ಸ್ಕೋರ್ ಇರುತ್ತೆ. ಸೊ ಜೀರೋ ಟು ತ್ರೀ ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ ತ್ರೀ ಟು ಫೈವ್ ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. ಫೈವ್ ಮತ್ತೆ ಅಬ್ಬು ಅಂದ್ರೆ ಫೈವ್ ಟು ಸೆವೆನ್ ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. ಸೆವೆನ್ ಅಂಡ್ ಅಬೋ ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವ್ರಿಗೆ ಏನಂದ್ರೆ, ಒಂದ್ ರೂಪಾಯಿಯಲ್ಲಿ ಎಷ್ಟು ಭಾಗ ಪೇನ್ ಇದೆ, 50 paisa ಪೇನ್ ಇದೆಯಾ ಅಥವಾ ಮುಕ್ಕಾಲ್ ಭಾಗ ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ ಹದಿನಾರಾಯಣ ಎಷ್ಟು ನೋವಿದೆ, ಅರ್ಧ ಭಾಗ ನೋವಿದೆ,
1: ಅರ್ಥ
2: ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದ್ ಏನಂದ್ರೆ, ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವ್ರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ. ಅಂದ್ರೆ ಈಗ ಮಕ್ಕಳಲ್ಲಿ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ. ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು ಅಥವಾ ಗೊತ್ತಿರುವ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
2: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತ ಆದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನ್ರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ಗೆ ಸುಮ್ನೆ ತೋರಿಸ್ತಾ
1: ಹೋಗ್ತಾರೆ,
2: ಡಯಾಗ್ನೋಸ್ ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ಕೆ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು, ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
2: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್. ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯಾರ್ಥೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್ ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟುಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ
2: ಇಲ್ಲ ಸರ್? ಪರ್ಮನೆಂಟ್ ಎಫೆಕ್ಟ್ ಇರಲ್ಲ, ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದಾನೆ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರಬಹುದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
1: ಈ ಎಲ್ಲ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
2: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ
1: ಅಡ್ಮಿಷನ್,
2: ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಎಲ್ಲಾನು ಒಂದು 2-3 ಅವರ್ಸ್ ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲ ಪ್ರೊಸೀಜರ್ಸ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನನ್ನು ಅವನ ನಿವಾರಣೆ ಮಾಡಕ್ ಆಗ್ಲಿಲ್ಲ, ಯಾರು ಕಂಡಿಡಿಯಕ್ ಆಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು?
2: ಅಂದ್ರೆ ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ, ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೇನಂದ್ರೆ
1: ಮಾನಸಿಕ,
2: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ. ಅಂದ್ರೆ ಒಂದ್ ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡೇ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ, ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕುಕ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವು ಇದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ, ಹೊರಗಡೆ
1: ಹೊರಗಡೆ
2: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಮಲ್ ನ್ಯೂರಾಲ್ಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರು ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಶಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಈವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದಿರ್ಬೋದು,
1: ಪ್ರೊಡಕ್ಟಿವಿಟಿ,
2: ಕ್ವಾಲಿಟಿ ಆಫ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
2: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವುರಹಿತವಾಗಿ ಕಾಪಾಡಿಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡಲಿಕ್ಕೋಸ್ಕರ?
2: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್ಸ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವರಿಗೆ
1: ಆಲ್ರೆಡಿ
2: ದೇ ಡಿಪ್ರೆಸ್ಡ್, ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವರಿಗೆ ನೋವು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮ ಅಂದ್ರೆ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ ಗೆ ಬಂದ್ರೆ ಅವ್ರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ 2-3 ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕಲ್ ಮೆಡಿಕೇಶನ್ಸ್ ಕೊಡ್ತೀವಿ, ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನು ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ ಎಪಿಡ್ಯೂರಲ್ ಅನಾಲ್ಜಿಸಿಯ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು
2: ಮಾತಾಡಿ. ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ ಮೊದ್ಲಿಂದಾನೆ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್. ಗೈನಕಾಲಜಿಸ್ಟ್ ಜೊತೆಗೆ ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದಾನೆ
1: ಮುಂಚಿತವಾಗಿ
2: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದ್ ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ರಿಲೇಟಿವ್ಸ್ ತಗೊಂಡಿರ್ತಾರೆ, ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ, ನಾವು ಪ್ರೀ ಅನಿಸ್ತಿಕ್ಷೆ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ್ಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೆ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡಬಹುದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡಬಹುದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ
1: ತಪ್ಪು
2: ಕಲ್ಪನೆಗಳು ಇರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಿಸ್ತೀಶ ಕೊಟ್ಬಿಟ್ಟೇ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆನೆ
2: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ, ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ ಮುಂಚೆನೆ, ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಯಾವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವು ಒಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವ್ರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವ್ರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನು ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ, ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನೂ ಆಗಲ್ಲ. ಹಂಗೂ ಏನಾದ್ರೂ ಸಿಸರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ತೀಶಿಯಾ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೆ ನಾವು
1: ಸಿಸರಿಯನ್ ಕೂಡ
2: ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲೆ ಇರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲೆ ಇರೋ ಪೇನ್ ಕೂಡ ಇದರಿಂದನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನು
2: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನು ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
2: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆಯಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ ಅಂತ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ
2: ಅವಶ್ಯಕತೆ?
1: ಸೊ ಅವ್ರು ಡಿಸ್ಚಾರ್ಜ್ ಆದಾಗ ಆ ಕೆಥೆಟರ್ ಅನ್ನು ತೆಗೆದುಕೊಂಡು
2: ಅಥವಾ ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್. ಕೆಥೆಟರ್ ಅನ್ನ ತೆಗಿತೀವಿ ಅಂದ್ರೆ ಮಾಮೂಲಿಯಾಗಿ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅವಾಗ ನೆಕ್ಸ್ಟ್ ದಿನ ತೆಗೆದು ಬಿಡ್ತೇವೆ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿಲಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
2: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಅದು ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗಿ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವು ಆ ತರ ಅನಸ್ತೀಶ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಮೇನ್ಲಿ ಪ್ರೆಗ್ನೆನ್ಸಿಲಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ರಾಧಿಕಾ ಅವರೇ ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗ್ಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ವಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
2: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನ್ಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರೂ ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋಅಪ್ಸ್, ರೆಗ್ಯುಲರ್ ಫಾಲೋಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತು ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತು ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗೆದಿಲ್ಲ, ಪೆಥಾಲಜಿ ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ ಅಥವಾ ಈಗ ಈ ತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರೂ ಕೂಡ, ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ, ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅದೇ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆತರ ಪ್ರೊಸೀಜರ್ಗಳನ್ನ
1: ಮಟ್ಟಿಗೆ ಒಂದು ಲಾಂಗ್ ಡ್ಯೂರೇಷನ್ ರಿಲೀಫ್
2: ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್ ನೋವು.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
2: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನೇ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ, ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ ಕಂಟ್ರೋಲ್ಡ್ ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ ಅಥವಾ
1: ಆಗೋದಿಲ್ಲ
2: ಅಥವಾ ಮಸಲ್ಗೆ ಏನೇನಾದ್ರೂ ಇನ್ನು ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರ್ದು. ಆತರ ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಗಾದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೇ, ಯಾವುದನ್ನೇ ಆದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
2: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ, ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ, ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡದೆ ಅದಕ್ಕೆ ಬಂದಿರಬಹುದು ಅಂತ
1: ಅನಿಸಿಕೆಗಳು.
2: ಆಮೇಲೆ ಅವ್ರ ಇವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಹತ್ರ ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ಪೋನ್, ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ ಸತಿ ಅದು ದೀರ್ಘಕಾಲ ನೋವಾಗಿರುತ್ತೆ, ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ, ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್, ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ,
1: ನಾವು ಅದನ್ನ
2: ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್
2: ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್, ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
2: ಧನ್ಯವಾದಗಳು.
0: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ದಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ದ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರಿನ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ, ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ, ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಜಲಜೀವನ್ ಮಿಷನ್. 4,432 ಹಳ್ಳಿಗಳು ಮತ್ತು 543 ಪಂಚಾಯತಿಗಳು ನಲ್ಲಿ ನೀರನ್ನು ಒದಗಿಸಿದೆ. ಶೇಕಡ 97.76% ಶಾಲೆಗಳು ಮತ್ತು ಶೇಕಡ 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಶೇಕಡ 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ ಮಿಷನ್ ಅರ್ಹತೆಗಳೇನು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ,

0: ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲಾ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲಾ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದು ನಾವು ಮನಗಾಣಬಹುದು. ಈ 2028ರವರೆಗೆ ಜಲಜೀವನ್ ಮಿಷನ್ ವಿಸ್ತರಣೆ ಆಗ್ತದೆ. 2028ರವರೆಗೆ ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019ನೇ ಸಾಲಿನಿಂದ 2024ರ ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025ರ ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028ರವರೆಗೆ ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028ರವರೆಗೆ ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟೀಯ ಜಲಜೀವನ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ, ಮತ, ಪಂಥ, ಪಂಗಡ ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
4: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ,
2: ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ.
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ

0: ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡಿರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್.

0: ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಸ್ಟುಡಿಯೋದಲ್ಲಿ ಸಮಯ 1:30. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತವಿರುವ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ನಾವಿರೋದು ಹೀಗೆ

0: ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಾಹಸಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
0: ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಕೆವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ದತಿಗಳು ಹಾಗೂ ಇತರೆ ಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಇಂದು ರಾತ್ರಿ 8 ಗಂಟೆಗೆ ಓವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ತಪ್ಪದೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ. ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾ ರಾಜ್ಕುಮಾರ್ ಮತ್ತು ಚಿತ್ರ ಅವರು ಹಾಡಿರುವ ಹೃದಯ ಹೃದಯ ಚಿತ್ರದ ಗೀತೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಈ ಮಧ್ಯಾಹ್ನ 2:40 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು.

ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯ

0: ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಪಿಇ 5 ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ.

0: ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1721 ರೈತರ 1235.8 ಹೆಕ್ಟೇರ್ ಬೆಳೆಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1872 ಲಕ್ಷ ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಮೇ 29-31 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3 ಸಲ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7 ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ, ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತಹ ಎಲ್ಲಾ ಕ್ರೀಡಾಪಟುಗಳು
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ, ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26 ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಹಾಸನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ವಿ ಮನೋಹರ್ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿರುವ ಪ್ರತಿಭಟನೆ ಚಿತ್ರದ ಗೀತೆಗೆ ದನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಗೀತೆಯನ್ನ ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖಾ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ರಾಜೇಶ್ ಮತ್ತು ನಂದಿತಾ ಅವರ ಸ್ವರದಲ್ಲಿರುವ ಯಶವಂತ್ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಸಾಹಿತ್ಯ, ಮಣಿಶರ್ಮಾ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಹುಚ್ಚ ಚಿತ್ರದ ಗೀತೆಯನ್ನ ಕೆ ಕಲ್ಯಾಣ್ ಅವರ ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್.

ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

ಕೇಳುಗರೆ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 4:59.02. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಕೇಳುಗರೆ, ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258, STD ಕ್ರಮಾಂಕ 081772 ಅಂತ ಹೇಳ್ತಾ ಇಂದಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲ ಕರೆಯನ್ನು ಸ್ವೀಕರಿಸುವಂತ ಸಮಯ, ಕರೆ ಎಲ್ಲಿಂದ ಬಂದಿದೆ, ಯಾವ ಗೀತೆಗಾಗಿ ಅವರು ಕೋರಿಕೆಯನ್ನ ಕೇಳ್ತಾರೆ ಅಂತ ಹೇಳಿ ನೋಡುವಂತ ಸಮಯ. ನಮಸ್ತೆ, ಯಾರು ಇಲ್ಲಿಂದ?
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅಂತ ಸರ್.
0: ದಾವಣಗೆರೆಯಿಂದ ಕಲೆ ಮಾಡಿದ್ದೀರಾ ಸುರೇಶ್
1: ಬೆಣ್ಣಿ?
0: ಸುರೇಶ್ ಬೆಣ್ಣಿ ಅವರೇ, ಹೇಗಿದ್ದೀರಾ?
1: ಆರಾಮದನ್ ಸರ್, ತಾವೆಲ್ಲರೂ ಸರ್?
0: ನಾವೆಲ್ಲರೂ ಆರಾಮ್. ದಾವಣಗೆರೆ ಹೇಗಿದೆ ವಾತಾವರಣ?
1: ಮಳೆ ಆಗಿದೆ ಸರ್, ಸ್ವಲ್ಪ ತಂಪಾಯ್ತು ವಾತಾವರಣ.
0: ಮಳೆ ಆಗಿ ತಂಪಾಗಿದೆ.
1: ಹ್ಞೂ ಸರ್.
0: ದಾವಣಗೆರೆ ಬೆಣ್ಣೆ ದೋಸೆ ಸವಿತಾ ಇದ್ದೀರಾ ತಂಪಾದ ವಾತಾವರಣದಲ್ಲಿ?
1: ಹ್ಞೂ ಸರ್.
0: ಹೇಳಿ ಸುರೇಶ್ ಅವರೇ, ಯಾವ ಗೀತೆನ ತಾವು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ದೀರಾ?
1: ಬಲೆ ಜೋಡಿ ಸರ್ ಫಿಲಂ ಹೆಸರು. ಅದರಲ್ಲಿ ಮಾಣಿಕ್ಯದ ಮಾವಯ್ಯ ಅಂತ ಗೀತೆ ಇದೆ ಸರ್.
0: ಆ ಗೀತೆ ತಮ್ಗೆ ಏನಕ್ಕೆ, ಆ ಗೀತೆ ತಮ್ಗೆ ಇಷ್ಟ?
1: ಹಳೆ ಗೀತೆ ತುಂಬಾ ಇಷ್ಟ ಸರ್, ಅದರಿಂದ ಕೆಲವೊಂದು ಸೆಲೆಕ್ಟ್ ಮಾಡಿ ಕೇಳ್ತಿರ್ತೀನಿ.
0: ಹಳೆ ಗೀತೆಗಳು ಬಹಳ ಇಷ್ಟ, ಹಾಗಾಗಿ ಸೆಲೆಕ್ಟ್ ಮಾಡಿ ಈ ತರದ ಗೀತೆಗಳನ್ನ ಕೇಳ್ತಿರ್ತಾವು.
1: ಹೌದು ಸರ್, ಹೌದು.
0: ತುಂಬಾ ಅಪರೂಪದ ಗೀತೆಯನ್ನ ತಾವು ಕೇಳಿದ್ದೀರಾ.
1: ಓಕೆ ಸರ್,
0: ಧನ್ಯವಾದ ಸುರೇಶ್ ಅವರೇ. ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿಸ್ಕೊಳ್ಳಿ.
1: ನಮಸ್ತೆ ಸರ್,
0: ಧನ್ಯವಾದಗಳು ಹೀಗೆ ಭಾಗವಹಿಸ್ತಾ ಇರಿ. ಕೇಳಿದ್ರೆ ಈಗ ಆರಂಭದಲ್ಲಿ ಕೇಳೋಣ ಭಲೆ ಜೋಡಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ PB ಶ್ರೀನಿವಾಸ್ ಮತ್ತು LR ಈಶ್ವರಿ. ಸಂಗೀತ ಸಂಯೋಜನೆ RR ರತ್ನ ಅವರಿಂದ, ಸಾಹಿತ್ಯ G. ಉದಯಶಂಕರ್ ಅವರದು.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ನೀವು ಆಲಿಸ್ತಾ ಇದ್ದೀರ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ
4: ಸರ್. ನಮಸ್ಕಾರ.
3: ನಮಸ್ತೆ, ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಸರ್, ನಾವು ಬೇಲೂರಿಂದ ಮಹಾಲಿಂಗಪ್ಪ ಅಂತ ಹೇಳಿ.
3: ಮಹಾಲಿಂಗಪ್ಪ ಅವರೇ
4: ಸರ್. ನಮಸ್ಕಾರ.
3: ನಮಸ್ಕಾರ. ಏನ್ ಮಾಡುತ್ತಾವ್ ಮಹಾಲಿಂಗಪ್ಪ ಅವರು?
4: ಸರ್, ನಾನು ಪುರಾತತ್ವ ಇಲಾಖೆಯಲ್ಲಿ ನೌಕರಿ ಆಗಿದ್ದೆ, ರಿಟೈರ್ಡ್ ಆಯ್ತು. ನಮ್ಮ ನಿಮ್ ಬಿ ಪುಟ್ಸ್ವಾಮಿ ಅವರು ಊರು ಅಲ್ಲಿ 28 ವರ್ಷ ಇದೆ ತರೀಕೆರೆಯಲ್ಲಿ. ಅವರು ನಾನು ಬಹಳ ಫ್ರೆಂಡ್.
3: ವಿಶ್ರಾಂತಿ ಜೀವನ
4: ಮಾಡ್ತಾ ಇರ್ತೀನಿ.
3: ವಿಶ್ರಾಂತಿ ಜೀವನ
4: ಹತ್ರ ಮಲ್ಲಿಕಾರ್ಜುನ್ಪುರ, ನಾನು ಇರಕ್ ಬೇಲೂರಲ್ಲಿ. ನಮ್ಮ ಮನೆಯವರಿಗೆ ಬಹಳ ಇಷ್ಟ ರೇಣುಕಮ್ಮ ಅಂತ ಹೇಳಿ. ಅವರು ಇವತ್ತು ವಾರ ಶುಭ ಶುಭ ಎಂದರೆ ಭಯವಿಲ್ಲ ಹಾಡನ್ ಕೇಳ್ಬೇಕು ಅಂತ ಬಹಳ ಇಷ್ಟಪಟ್ಟಿದ್ದಾರೆ.
3: ಭಕ್ತ ಸಿರಿಯಾಳ ಚಿತ್ರದ್ದು?
4: ಹೌದು ಸರ್, ಭಕ್ತ ಸಿರಿಯಾಳ. ಇವನು ಪೂಜೆ ಮುಗಿದೇ ಇಲ್ಲ ಅವ್ರದ್ದು ವಾರ, ಇವತ್ತು ಸೋಮವಾರ. ಪ್ರಸಾರ ಮಾಡ್ಬೇಕೆಂದು ಕೇಳ್ಕೊಡ್ತೀನಿ ಸರ್.
3: ಶಿವನ ಆರಾಧಕರ ನೀವು ಅಂತ ಕೇಳಿದ್ವಿ.
4: ಹೌದೌದು ಸರ್, ಹೌದು.
3: ಶಿವ ಅಂದ್ರೆ ಬಹಳ ಇಷ್ಟ?
4: ಹೌದು ಸರ್, ಶಿವನ ಆರಾಧಕರು ಸರ್.
3: ಖಂಡಿತ, ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಭಾಗವಹಿಸ್ತಾ ಇರಿ.
4: ಥ್ಯಾಂಕ್ ಯು ಸರ್.
3: ಧನ್ಯವಾದಗಳು. ಗೀತೆ ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ. ಕೇಳಿದ್ರೀಗ ಆಲಿಸೋಣ ಭಕ್ತ ಸಿರಿಯಾಳ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ

0: ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
2: ಶಿವಣ್ಣ ಅಂತ ಮೈಸೂರಿಂದ ಮಾತಾಡ್ತೀನಿ.
1: ಮೈಸೂರಿನಿಂದ ಶಿವಣ್ಣ ಅವರು?
2: ಹೌದು ಸರ್.
1: ಹೇಳಿ ಶಿವಣ್ಣ ಅವರೇ, ಯಾವ ಗೀತೆಯನ್ನ ಕೇಳಲಿಕ್ಕೆ ಕರೆ ಮಾಡಿದಿರಾ?
2: ನಾನು ಮನಸ್ಸಿದ್ದರ ಮಾರ್ಗ ಚಿತ್ರದಿಂದ ಜೀವನ ಬೇವು ಬೆಲ್ಲ ಅಂತ ಒಂದು ಹಾಡಿದೆ.
1: ಹೌದಾ? ಏನಕ್ಕೆ ಆ ಗೀತೆ ಬಹಳ ಇಷ್ಟ ಆಯ್ತು ತಮ್ಗೆ?
2: ಹಾಡಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಸಾಹಿತ್ಯ ಇದೆ ಸರ್.
1: ಹಾಸನ ಆಕಾಶವಾಣಿ ಕೇಳ್ತಾ ಇರ್ತೀರಾ ತಾವು?
2: ಕೇಳ್ತೀವಿ ಸರ್.
1: ಧನ್ಯವಾದ ಶಿವಣ್ಣ ಅವರೇ ಕರೆ ಮಾಡಿದಕ್ಕೆ.
2: ಧನ್ಯವಾದ.
1: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ. ಕೇಳಿದ್ರೆ ಈಗ ಆಲಿಸೋಣ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ, ಎಂ ನಾಗೇಂದ್ರ ಬಾಬು ಅವರ ಸಾಹಿತ್ಯದ ಮನಸ್ಸಿದ್ದರೆ ಮಾರ್ಗ ಚಿತ್ರದ ಗೀತೆ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕೇಳಿದರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ

0: ವರ್ಷದ್ದೆಲ್ಲ ಲೆಕ್ಕ ಮಾಡಿ ನಮ್ಮ ಖರ್ಚು ಸಂಪಾದನೆ ಎಷ್ಟು, ನಾವ್ ಏನ್ ಖರ್ಚು ಮಾಡಿದೀವಿ ಅಂತ ನಮ್ಗೆ ಲೆಕ್ಕ ಸಿಗುತ್ತಲ್ಲ ಸರ್.
1: ಅದಕ್ಕೆ ಲೆಕ್ಕದ ಮೇಲೆ ಬಹಳ ಆಸೆ ಬಂದ್ಬಿಟ್ಟಿದೆ ನಿಮಗೆ? ಲೆಕ್ಕ ಕಲಿಬೇಕು ಅಂತ
0: ನಮ್ ಡೈರಿ ಬರೆಯೋ ಅಭ್ಯಾಸ ಇದೆ ಸರ್.
1: ಮೊದಲಿಂದನು ಲೆಕ್ಕ ಅಂದ್ರೆ ಬಹಳ ಇಷ್ಟ ನಿಮಗೆ?
0: ಹೌದು, ಬಹಳ ಇಷ್ಟ ಲೆಕ್ಕದಲ್ಲಿ. ಕೂತಲ್ಲೇ ಲೆಕ್ಕ ತುಂಬಾ ಇಂಟೆಲಿಜೆಂಟ್ ಲೆಕ್ಕದಲ್ಲಿ ಸರ್. ನಾನು ಹೆಂಗಾದ್ರೂ ಲೆಕ್ಕ ಹೇಳ್ಬಿಡ್ತೀನಿ.
1: ಅದಕ್ಕೆ ಈಗ ಲೆಕ್ಕದ ಬಗೆಗಿನ ಒಂದು ಗೀತೆ ಕೇಳಿ
0: ಅನ್ನಿಸ್ತು.
1: ಖಂಡಿತ ಕೇಳಿ, ನಾಲ್ಕೊಂದ್ಲ ನಾಲ್ಕು ಗೀತೆ ಕೇಳಿ, ಚೆನ್ನಾಗಿದೆ.
0: ಹೌದು ಸರ್,
1: ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
0: ಧನ್ಯವಾದ ಸರ್.
1: ಧನ್ಯವಾದಗಳು. ಕೇಳಿದ್ರೆ ಈಗ ಆಲಿಸೋಣ ಶುಭಮಂಗಳ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ.

ಅರಳಿದವು ಪರಿಮಳಕ್ಕೆ ತಂಗಾಳಿ ಬರೆಯಿತೆ ಲೆಕ್ಕ ಎಣಿಸದ ಗುಣಿಸದ ಆ ಲೆಕ್ಕ ಎಣಿಸು ಗುಣಿಸು ಈ ಲೆಕ್ಕ ಎಣಿಸದ ಗುಣಿಸದ ಆ ಲೆಕ್ಕ ಎಣಿಸು

0: mamá.
1: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
4: ಕೇಳಿದರೆ ಈಗಷ್ಟೇ ಶುಭ ಮಂಗಳ ಚಿತ್ರದ 4 ಕೊಂದ್ಲ 4 ಗೀತೆಯನ್ನು ಕೇಳಿಸ್ಕೊಂಡ್ರಿ. ಮುಂಚೆಯೆಲ್ಲ ಒಲವೇ ಜೀವನ ಲೆಕ್ಕಾಚಾರ ಸಾಕ್ಷಾತ್ಕಾರ ಅಂದರೆ ಈಗ ಒಲವೇ ಜೀವನ ಲೆಕ್ಕಾಚಾರ ಅನ್ನೋ ಹಾಗೆ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದರೆ ಅಂತೇಳಿ ಕೇಳುವಂತ ಸಮಯ ಕೇಳೋಣ. ನಮಸ್ಕಾರ.
5: ನಮಸ್ತೆ ಸರ್.
4: ನಮಸ್ತೆ, ಹೇಳಿ, ತಾವ್ಯಾರು?

0: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
1: ರೂಪಾ ಪಾಂಡುರಂಗರಾವ್.
0: ಹೌದು ಸರ್.
1: ಹೇಳಿ, ಚಿತ್ರದುರ್ಗ ಹೇಗಿದೆ ವಾತಾವರಣ?
0: ಸರ್ ಬಿಸಿಲಿದೆ ಸರ್, ಇನ್ನು ಮಳೆ ಏನ್ ಬಂದಿಲ್ಲ ಈ ಕಡೆ.
1: ಮಳೆ ಬಂದಿಲ್ಲ?
0: ಇಲ್ಲ ಸರ್, ಮೋಡ ಕವಿದ ವಾತಾವರಣ ಇರುತ್ತೆ ಸರ್ ಅಷ್ಟೇ.
1: ಚಿತ್ರದುರ್ಗ ಸಹಜವಾಗಿ ಸ್ವಲ್ಪ ಮಳೆ ಕಡಿಮೆ.
0: ಹೌದು ಸರ್, ಮಧ್ಯ ಕರ್ನಾಟಕ ಕಡಿಮೆ ಇರುತ್ತೆ ಸರ್.
1: ಹೇಳಿ ರೂಪಾ ಅವರೇ, ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಡ್ತಾ ಇದ್ರ?
0: ಸರ್ ಇವತ್ತು ಹೆಸರು ಫಿಲಂ ಹೆಸರಿಗೆ ಮಾಡ್ತಾ ಇದ್ರು, ಮುನಿಯನ ಆದರೆ ಫಿಲಂ ಅಲ್ಲಿ ಸರ್ ಕಾಲ್ ಗೆಜ್ಜೆ ತಾಳಕ್ಕೆ ಅಂತ ಇದೆಯಲ್ಲ ಸರ್, ಈ ಹಾಡ್ ಬೇಕಾಗಿತ್ತು.
1: ಗೀತೆಗ ಕರೆ ಮಾಡಿ ಗೀತೆನೆ ಮರ್ತ್ ಬಿಟ್ರಿ ತಾವು.
0: ಹೌದು ಸರ್,
1: ಕಾಲ್ ಗೆಜ್ಜೆ ತಾಳಕ್ಕೆ ಗೀತೆ ಬೇಕಿತ್ತ ತಮ್ಗೆ?
0: ಹೌದು ಸರ್.
1: ಏನಕ್ಕ ಗೀತೆ ಬಹಳ ಇಷ್ಟ ಆಗುತ್ತೆ ತಮ್ಗೆ?
0: ಸರ್ ಹಾಡು ಚೆನ್ನಾಗಿದೆ ಸರ್, ತುಂಬಾ ದಿನ ಆಗಿತ್ತು ಕೇಳಿ, ಹಾಗೆ ಕೇಳ್ಬೇಕು ಅನಿಸ್ತು ಸರ್ ಇವತ್ತು.
1: ಖಂಡಿತ ರೂಪಾ ಅವರೇ, ನಿಮ್ಮ ನೆಚ್ಚಿನ ಗೀತೆ ಅಂತೂ ಪ್ರಸಾರ ಮಾಡ್ತೀವಿ, ಕೇಳಿ ಆನಂದಿಸಿ.
0: ಧನ್ಯವಾದ ಸರ್.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರಿ, ಭಾಗವಹಿಸ್ತಾ ಇರಿ.
0: ಓಕೆ ಸರ್.
1: ಕೇಳುಗರ, ಚಿತ್ರದುರ್ಗದಿಂದ ರೂಪಾ ಅವರು ಕರೆ ಮಾಡಿ ಮುನಿಯನ ಮಾದರಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಜಯಚಂದ್ರನ್. ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ. ಕೇಳಿ ಮುನಿಯನ ಮಾದರಿ ಚಿತ್ರದ ಗೀತೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೇ, ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಇಷ್ಟದ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ, ಯಾರಿದು? ನಮಸ್ತೆ, ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ನಾನು ಬೆಳಗಾವಿ ಜಿಲ್ಲೆ ರಾಯಚೂರು ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ.
3: ಶಿವಲಿಂಗಯ್ಯ ಹಿರೇಮಠ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ತಾವು ಶಿಕ್ಷಕರು ಅನ್ಸುತ್ತೆ, ಹೌದಲ್ಲ? ಶಾಲೆ ಆರಂಭ ಆಗಿದೆಯಾ ಇನ್ನೂ? ಇಲ್ಲ
4: ಇಲ್ಲ ಸರ್, ಇನ್ನು ಮೇ 29 ಸ್ಟಾರ್ಟ್ ಆಗುತ್ತೆ.
3: 29 ಆರಂಭ ಆಗುತ್ತಾ? ರಜೆ ಕಳೀತಾ ಇದ್ದೀರಾ?
4: ಹೌದು ಸರ್, ರಜೆಯಲ್ಲಿದ್ದೀರಿ.
3: ಬಿಸಿಲು ಹೆಚ್ಚಾಗ್ತಿದೆ, ಹೌದಾ?
4: ಹೌದು ಸರ್. ಮತ್ತೆ ಇವತ್ತು ಮಳೆ ಆಗಿದೆ ಸರ್, ಜಸ್ಟ್ ಒಂದ್ ಅರ್ಧ ತಾಸು ಆಯ್ತು ಮಳೆ ಆಯ್ತು.
3: ಮಳೆ ಬಂತಾ?
4: ಮಳೆ ಬಂತ್ರಿ ಸರ್, ಒಂದ್ ಅರ್ಧ ಗಂಟೆ ಆಯ್ತು.
3: ತೊಂದರೆ ಇಲ್ಲ, ಹಾಗಾದ್ರೆ ಸ್ವಲ್ಪ ತಂಪಾಗಿದೆ.
4: ಹೌದು
3: ಹೇಳಿ ಶಿವಲಿಂಗಯ್ಯ ಅವರೇ, ಈ ತಂಪಾದ ವಾತಾವರಣದಲ್ಲಿ ಯಾವ ಗೀತೆ ಕೇಳಲಿಕ್ಕೆ ತಾವು ಇಷ್ಟಪಡ್ತೀರಾ?
4: ಸರ್, ಇವತ್ತು ಒಂದು ಒಳ್ಳೆಯ ವಿಷಯವನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೇನ್ರಿ.
3: ಹೇಳಿ.
4: 1974 ಮೇ 18 ಸ್ವತಂತ್ರ ಭಾರತದ ಪ್ರಪ್ರಥಮ ಪೋಖ್ರಾನ್ ಪರೀಕ್ಷೆ, ಅಣ್ವಸ್ತ್ರ ಪರೀಕ್ಷೆ ಅಂತ ಹೇಳಿ ಆಯ್ತ್ರಿ ಸರ್.
3: ಹೌದು.
4: ಅಂದ್ರೆ ಅವಾಗ ಪ್ರಧಾನಮಂತ್ರಿ ಇದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿ. ಆ ಒಂದು ಸವಿನೆನಪಿಗಾಗಿ ನನಗೆ ಚಿತ್ರ ಒಂದೇ ಮಾತಾಡಮ್ರಿ. ಅದರಲ್ಲಿ ಹಿಂದೂಸ್ತಾನ ಗೊತ್ತೇನೋ ಧರ್ಮ ಕಾಯೋ ಹಿಮಾಲಯ ಅಂತೇಳಿ ಒಂದು ಸಾಂಗ್ ಐತೆ ನೋಡ್ರಿ.
3: ದೇಶಭಕ್ತಿ ಗೀತೆ ತಾವು ಕೇಳ್ತಾ
4: ಇದ್ದೀರಾ? ಎಸ್ ಸರ್. ಅದರಲ್ಲಿ ಯಾರ್ಯಾರು ಕೆಲಸ ಮಾಡಿದಾರಲ್ಲ, ಎಲೆ ಮರೆಯ ಕಾಯಿ ಅಂತ ಹಿಡಿದುಕೊಂಡು ಪ್ರಧಾನಮಂತ್ರಿ ಯಾರ್ಯಾರು ಕೆಲಸ ಮಾಡಿದ್ರು, ಅವರೆಲ್ಲರಿಗೂ ಈ ಗೀತೆಯನ್ನ ನಾನು ಡೆಡಿಕೇಶನ್ ಮಾಡ್ಬೇಕಂತ ಹೇಳಿ ಇಷ್ಟಪಟ್ಟೆ ಸರ್.
3: ಹೌದೌದು, ಅದು ಭಾರತದ ಒಂದು
4: ಅದ್ರ ಮಾಹಿತಿ ಜೊತೆಗೆ ಮನರಂಜನೆ ಅಂತ ಅಲ್ರಿ, ನಮ್ಮ ಆಕಾಶನ ದೇವದೇಶನ ಅದ ಹೌದಿಲ್ರಿ?
3: ಹೌದೌದು, ಭಾರತದ
4: ಅದಕ್ಕೆ ಮಾಹಿತಿ ಜೊತೆಗೆ ಎಲ್ಲರಿಗೂ ಮನರಂಜನೆ ಕೊಡ್ಬೇಕಂತೇಳಿ ಈ ಗೀತೆಯನ್ನ ಎಲ್ಲಾ ನನ್ನ ಸಹ ಕೇಳೋರ್ಗೂ, ಸಹ ಮಿತ್ರರಿಗೂ, ಎಲ್ಲಾ ಸಿಬ್ಬಂದಿ ಮಿತ್ರರಿಗೂ ಈ ಗೀತೆಯನ್ನು ಕೇಳಿಸ್ಬೇಕಂತ ನನ್ನ ಆಸೆ ಆಗಿದೆ.
3: ಖಂಡಿತ ಶಿವಲಿಂಗಯ್ಯ ಅವರ, ನಿಮ್ಮ ಗೀತೆ ಅಂತೂ ಪ್ರಸಾರ ಆಗುತ್ತೆ, ಅದು ಭಾರತದ ಅಣುಶಕ್ತಿಗೆ ಒಂದು ಆರಂಭಿಕ ಹೆಜ್ಜೆ ಅದು. ಹಾಗಾಗಿ ನಿಮ್ಮ ಗೀತೆಯನ್ನ ನಾವು ಪ್ರಸಾರ ಮಾಡ್ತೀವಿ, ಕೇಳಿ ಆನಂದಿಸಿ. ಧನ್ಯವಾದ ತಾವು ಕರೆ ಮಾಡಿದಕ್ಕೆ.
4: ಶುಭ ಸಂಜೆ.
3: ಧನ್ಯವಾದಗಳು. ಕೇಳಿದರೆ ಈಗ ಆಲಿಸೋಣ ಒಂದು ವಿಶೇಷವಾದಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ದೇವಾವರ ಸಂಗೀತ ಸಂಯೋಜನೆ ಇರುವ ಹಂಸಲೇಖ ಅವರ ಸಾಹಿತ್ಯದ ವಂದೇ ಮಾತರಂ ಚಿತ್ರದ ಗೀತೆ.

0: ಕೇಳಿದ್ರೆ ಒಂದೇ ಮಾತರಂ ಚಿತ್ರದ ಒಂದು ವಿಶೇಷವಾದಂತಹ ಗೀತೆಯನ್ನು ತಾವು ಕೇಳಿಸ್ಕೊಂಡ್ರಿ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
0: ಹೇಳಿ ಸುಬ್ರಹ್ಮಣ್ಯ ಅವರೇ, ಆಕಾಶವಾಣಿ ಕೇಳ್ತಾ ಇದ್ದೀರಾ ತಾವು?
1: ಖಂಡಿತ ಸರ್, ಹೌದು ಸರ್.
0: ಇವತ್ತಿನ ಕಾರ್ಯಕ್ರಮದ ಕೊನೆಯ ಕರೆ ತಮ್ದು, ಹೇಳಿ ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಆಸೆ ಪಡ್ತೀರಾ?
1: ಸರ್, ನನಗೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದಲ್ಲಿ ಡಾಕ್ಟರ್ ಎಸ್ ಎ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವ್ರ ಆಡಿರೋದು. ನಗೆಯ ಸೂರ್ಯಕಾಂತಿಯೇ ನಿನಗೆ ವಂದನೆ, ಕೆಲವ ಚೈತ್ರ ಮಾಸವೇ ಹೃದಯ ವಂದನೆ.
0: ಆ ಗೀತೆ ಬಹಳ ಇಷ್ಟನ. 12 ಸೂತ್ರಗಳು ತಾವು ತಿಳ್ಕೊಂಡಿದ್ದೀರಾ ಸುಬ್ರಹ್ಮಣ್ಯ ಅವರೇ? 12 ಸೂತ್ರಗಳನ್ನು ತಾವು ತಿಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಸುಖ ಸಂಸಾರಕ್ಕೆ ಆಯ್ತು, ಧನ್ಯವಾದ. ತಿಳ್ಕೊಳ್ಳಿ, ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ.
1: ಥ್ಯಾಂಕ್ ಯು ಸೋ ಮಚ್ ಸರ್,
0: ಧನ್ಯವಾದಗಳು. ಕೆಳಕರೆ ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಸಂಗೀತ ಸಂಯೋಜನೆ ಚಕ್ರವರ್ತಿ ಅವರಿಂದ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

ಕೇಳುಗರೆ, ಇದಾಗಿತ್ತು ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

0: ಇದು ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 5:45. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
2: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565979.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಂಡಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ತನ್ವಿಕಾ ವಿ, ದಿಗಂತ್ ಟಿ ಜನಿವಾರ ಹಾಗೂ ಎಂ ಗೌತಮ್ ರಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಭ್ಯಾಸವನ್ನ ಮಾಡಿ 80%+ ಅಂಕಗಳನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿರತಕ್ಕಂತಹ ವಿದ್ಯಾರ್ಥಿ ಮಿತ್ರರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇವರ ಸಾಲಿನಲ್ಲಿ ವಿ ತನ್ವಿಕಾ, ಇವರು 96% ಅಂಕಗಳನ್ನು ಐಸಿಎಸ್ಇ ಸಿಲೆಬಸ್ ಅಲ್ಲಿ ಪಡೆದುಕೊಂಡಿರತಕ್ಕಂಥವರು. ಅವರು ನಮ್ಮೊಂದಿಗೆ ಇದ್ದಾರೆ. ತನ್ವಿಕಾಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಸರ್.
1: ಇವರ ಜೊತೆಗೆ ಇವರ ಸಹಪಾಠಿ ದಿಗಂತ್ ಟಿ ಜನಿವಾರ, 89% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವಿದ್ಯಾರ್ಥಿ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ದಿಗಂತ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ ಯು ಸರ್.
1: ಇವರಿಬ್ಬರ ಗೆಳೆಯರಾದ ಗೌತಮ್ ರಾಜ್ ಎಂ, ಇವರು 86% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವಿದ್ಯಾರ್ಥಿ. ಗೌತಮ್ ರಾಜ್ಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ ಯು ಸರ್.
1: ತನ್ವಿಕಾ, ಎಷ್ಟು ಅಂಕಗಳನ್ನು ಗಳಿಸಿಕೊಳ್ಬೇಕು ಈ ಸಾಲಿನಲ್ಲಿ ಎನ್ನುವಂತಹ ಒಂದು ಗುರಿ ಇತ್ತು?
6: ಸರ್, ನನಗೆ 95+ ತಡಿಬೇಕು ಅಂತ ಇದಿತ್ತು. ಅದರಲ್ಲಿ ಟೀಚರ್ಸ್ ಅಲ್ಲಿ, ಪೇರೆಂಟ್ಸ್ ಅಲ್ಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಮೋಟಿವೇಶನ್ ಕೊಟ್ಟಿದ್ದಾರೆ. ಟೀಚರ್ಸ್ ಅಲ್ಲಿ ಪ್ರತಿಯೊಬ್ಬರೂ ನಮಗೆ ತೃಪ್ತಿ ಆಗೋಷ್ಟು ಅವರು ಪಾಠ ಮಾಡಿದ್ದಾರೆ. ಪ್ರತಿಯೊಂದು ವರ್ಡ್ ನಮ್ಗೆ ಅರ್ಥ ಆಗೋ ತರ, ನಮ್ಗೆ ಇಷ್ಟವಾದ ತರ ಪಾಠ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಇದೆ ಸರ್.
1: ತುಂಬಾ ಖುಷಿ ಇದೆ. ಹೇಗೆ ಅರ್ಥ ಆಗ್ತಾ ಇತ್ತು ಪಾಠಗಳೆಲ್ಲ? ಯಾಕೆಂತಂದ್ರೆ ಸ್ವಲ್ಪ ಕಠಿಣವಾದಂತಹ ಸಿಲೆಬಸ್ ಅಂತ ಹೇಳ್ತಾರೆ, ಹೇಗೆ ನೀವು ಸುಲಭವಾಗಿ ಜೀರ್ಣಿಸ್ಕೊಳ್ತಾ ಇದ್ರಿ ಅದನ್ನ?
6: ಸರ್, ಟೀಚರ್ಸ್ ಪ್ರತಿಯೊಂದು ಕ್ಲಾಸ್ ಮಾಡ್ಬೇಕಾದ್ರು ಆ ಟಾಪಿಕ್ ನ ತುಂಬಾ ವ್ಯಾಸ್ಟ್ ಆಗಿ ಹೇಳ್ಕೊಡೋರು. ಪ್ರತಿಯೊಂದು ಇದನ್ನ ಕಾಂಪಿಟೇಟಿವ್ ಲೆವೆಲ್ಸ್, ಐಸಿಎಸ್ಇ ಬೋರ್ಡ್ಸ್ ಅಲ್ಲಿ ಹೇಗ್ ಬರುತ್ತೆ, ಪ್ರತಿಯೊಂದು ನಮಗೆ ಅರ್ಥ ಆಗೋ ತರ ಹೇಳ್ಕೊಡ್ತಿದ್ರು. ಆದ್ರಿಂದ ನಮಗೆ ಆ ತರ ಕಷ್ಟ ಏನು ಅನ್ನಿಸ್ತಿರ್ಲಿಲ್ಲ. ನಾವ್ ಮನೆಯವ್ರು ಒಂದ್ಸತಿ ಓದ್ಕೊಂಡಾಗ ಎಲ್ಲ ಕ್ಲಿಯರ್ ಆಗ್ತಿತ್ತು ಟಾಪಿಕ್ಸ್ ಎಲ್ಲ. ಆ ತರ ಕಷ್ಟ ಏನು ನಮ್ಗೆ ಅನ್ನಿಸ್ಲಿಲ್ಲ.
1: ದಿಗಂತ್ಗೆ ಎಷ್ಟು ಟಾರ್ಗೆಟ್ ಇದ್ದಿದ್ದು?
7: ಸರ್, ನನಗೆ 90+ ತೆಗಿಬೇಕಂತ ಇತ್ತು, ಆದ್ರೆ 6 marks ಅಲ್ಲಿ ಹೋಗಿದೆ, 1%.
1: ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಯ್ತು ಅಂತ ಏನಾದ್ರೂ ಅವಲೋಕನ ಮಾಡ್ಕೊಂಡ್ರೆ?
7: ಅದರಲ್ಲಿ ಸರ್ ಫಿಸಿಕ್ಸ್ ಪೇಪರ್ ಒಂದ್ ಸ್ವಲ್ಪ ಟಫ್ ಆಗಿತ್ತು, ಅದು
1: ಟಫ್ ಇತ್ತು,
7: ಅದರಿಂದ ಕಡಿಮೆ ಆಗಿದೆ.
1: ಇಡೀ ವರ್ಷದ ಓದು ಹೇಗಿರ್ತಾಯಿತ್ತು ನಿಮ್ದು?
7: ಚೆನ್ನಾಗಿತ್ತು ಸರ್. ಸ್ಕೂಲಲ್ಲಿ ಏನಾದರೂ ನಮಗೆ ಪಾಠ ಅರ್ಥ ಆಗಲಿಲ್ಲ ಅಂದರೆ ಡಿಜಿಟಲ್ ಬೋರ್ಡಲ್ಲಿ ವಿಡಿಯೋಸ್ ತೋರಿಸೋರು, ಅದಾದ ಮೇಲೆ ರಿಸೋರ್ಸ್ ಪರ್ಸನ್ ಕಳಿಸೋರು, ಅದರಲ್ಲಿ ಅವರು ಮಾರ್ಕಿಂಗ್ ಮಾಡಿಕೊಡ್ತಿದ್ರು ಟೆಕ್ಸ್ಟ್ ಬುಕ್ಸಲ್ಲಿ, ಇಷ್ಟಿಷ್ಟು ಓದಬೇಕು, ಯಾವ್ದಾದ್ರು ಓದಿದ್ರೆ ಎಕ್ಸಾಮ್ಸ್ಗೆ ಆ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಐಸಿಎಸ್ಇ ಬೋರ್ಡ್ ಅವರು, ಅದರಿಂದ ನಮಗೆ ಸ್ವಲ್ಪ ಈಸಿ ಆಯ್ತು. ಹಿಂಗೆ
1: ಗೌತಮ್ ರಾಜ್ಗೆ ಎಷ್ಟಿತ್ತು ಟಾರ್ಗೆಟ್?
8: ನಂಗೂ 90+ ಇತ್ತು ಸರ್.
1: ಕಡಿಮೆ ಆಯ್ತಲ್ವಾ?
8: ಸ್ವಲ್ಪ ಇಂಗ್ಲಿಷ್ ಲಿಟ್ರೇಚರ್ ಮತ್ತೆ ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಹೋಗಿದ್ರಿಂದ ಸ್ವಲ್ಪ ಕಡಿಮೆ.
1: ಯಾಕೆ ಅದರಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಆಗಲಿಲ್ಲ?
8: ಪೇಪರ್ ಸ್ವಲ್ಪ ಟಫ್ ಇತ್ತು ಮತ್ತೆ ಥಿಂಕಿಂಗ್ ಬೇಸ್ಡ್ ಕ್ವಶನ್ ಸ್ವಲ್ಪ
1: ಜಾಸ್ತಿ. ಆ ಒಂದು ಇದನ್ನ ಮೀಟ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಟಾರ್ಗೆಟ್ನ
8: ಸರ್? ಅಷ್ಟೊಂದು ಬೀಟ್ ಮಾಡಕ್
1: ಆಗ್ಲಿಲ್ಲ. ಮನೆಯಲ್ಲಿ ಏನಾದರೂ ಒತ್ತಡ ಇತ್ತ?
8: ಅಷ್ಟೊಂದೇನು ಒತ್ತಡ ಇರಲಿಲ್ಲ, ಆದರೆ ಸ್ವಲ್ಪ ಓದು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂತ
1: ಹೇಳ್ತಾ ಇದ್ರು. ನಿಮಗೆ ಒತ್ತಡ ಇತ್ತ ದಿಗಂತ್?
7: ಸರ್ ಇಲ್ಲ, ಪೇರೆಂಟ್ಸ್ ಕಡೆಯೂ ಒತ್ತಡ ಇರಲಿಲ್ಲ ಅಷ್ಟೊಂದು, ಟೀಚರ್ಸ್ ಅಷ್ಟೊಂದು ಏನು ಫೋರ್ಸ್ ಮಾಡ್ತಿರ್ಲಿಲ್ಲ, ಎಷ್ಟು ಬರತ್ತೆ ಅಷ್ಟು ಬರೀರಿ ಅಂತ ಮನೆ ಕಡೆಯಿಂದ ನೋಡಿ.
1: ತನ್ವಿಕ್ಕಾಗೆ ಏನಾದರೂ ಒತ್ತಡ ಇತ್ತ ಓದಲಿಕ್ಕೆ?
6: ಸರ್ ಪೇರೆಂಟ್ಸು ಒತ್ತಡ ಮಾಡ್ತಿರ್ಲಿಲ್ಲ, ಆದರೆ ನನ್ನಲ್ಲೇ ಛಲ ಇತ್ತು ಓದಬೇಕು, ಏನಾದರೂ ಸಾಧನೆ ಮಾಡಬೇಕು. ಅದರಲ್ಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಹೇಳ್ಕೊಡೋದು ಅಂದರೆ ನಮ್ಮ ಚಂದ್ರಶೇಖರ್ ಸರ್ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ನ ತರಿಸ್ತಿದ್ರು, ಅವರು ನಮಗೆ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ಸ್ದೆಲ್ಲ ಪ್ರಿಪೇರ್ ಮಾಡಿ ತುಂಬ ಖುಷಿ ಇದೆ ಸರ್.
1: ಈಗ ಶಾಲೆಯಲ್ಲಿ ಮಾಡ್ತಾ ಇದ್ದಂಥ ಪಾಠ ಇವೆಲ್ಲ ಸುಲಭವಾಗಿ ಅರ್ಥ ಆಗ್ತಾ ಇತ್ತ?
6: ಸರ್ ಎಲ್ಲ ಸುಲಭವಾಗಿ ಅರ್ಥ ಆಗ್ತಿತ್ತು, ಒಂದೊಂದು ಟಾಪಿಕ್ಸ್ ಅರ್ಥ ಆಗ್ತಿರ್ಲಿಲ್ಲ, ಮತ್ತೆ ಕೇಳ್ಕೊಂಡು ನಾವೇ ಓದ್ಕೊಂಡು ನಮ್ಮ ಕಾನ್ಸೆಪ್ಟ್ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊತಿದ್ವಿ.
1: ಅರ್ಥ ಆಗದೆ ಇರೋಂಥ ಸಂಗತಿಗಳನ್ನು ಇದನ್ನ ಅರ್ಥ ಆಗಿಲ್ಲ ಅಂತ ಹೆಂಗೆ ಗೊತ್ತಾಗ್ತಿತ್ತು?
6: ಸರ್ ಇವತ್ತು ಪಾಠ ಮಾಡಿದರೆ ಅವತ್ತು ಬಂದು ಓದ್ತಿದ್ವಿ, ಆಗ ಓದ್ಬೇಕಾದ್ರೆ ಒಂದೊಂದು ಟಾಪಿಕ್ಸ್ ಎದಳುತ್ತೆ, ಹೇಗೆ ಈ ಥರ ಬಂತು ಅನ್ನೋದು ಮನಸ್ಸಲ್ಲಿ ಇದೆ ಇಡುತ್ತೆ. ನೆಕ್ಸ್ಟ್ ಡೇ ಟೀಚರ್ಸ್ ಡೇ ಹೊಟ್ಟಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮಗೆ. ಎಲ್ಲ ಫ್ರೀ ಪೀರಿಯಡ್ಸ್ ಅಲ್ಲೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಿದ್ರು, ಬ್ರೇಕ್ ಆತ್ರ ಏನು ಇದು ಮಾಡ್ತಿರ್ಲಿಲ್ಲ, ನಮಗೆ ಯಾವಾಗ್ಲೂ ಹೇಳ್ಕೊಡೋರು, ತುಂಬಾ ಖುಷಿ ಇದೆ ಸರ್.
1: ಎಷ್ಟೊತ್ತಿಗೆ ಶಾಲೆಗೆ ಹೋಗ್ಬೇಕಾಗಿತ್ತು ದಿಗಂತ್?
7: ಸರ್ ಒಂದು 3 ಮಂತ್ಸ್ ಹಂಗೆ 5:30 ಕ್ಲಾಸಸ್ ಮಾಡಿದ್ರು ಬೆಳಗಿನ ಜಾವ ಹಂಗೆ, ಆಮೇಲೆ ಮಧ್ಯ 2 hours 3 hours ಬ್ರೇಕ್ ಕೊಡೋರು, ಊಟ ತಿಂಡಿ ಆಮೇಲೆ ಮನೆಗೆ ಹೋಗಿ ಬರೋಕ್ಕೆ ಮಧ್ಯದಲ್ಲಿ ಪೇರೆಂಟ್ಸ್ ಪರ್ಮಿಷನ್ ಇದೆ. ಆಮೇಲೆ ಈವ್ನಿಂಗು ಯಾರ್ಯಾರಿಗೆ ಡಲ್ ಇದಾರೆ ಸ್ವಲ್ಪ ಸ್ಟೂಡೆಂಟ್ಸು 60 ಬಿಲೋ ಪರ್ಸೆಂಟೇಜು, ಅವರನ್ನೆಲ್ಲ ರೆಮಿಡಿಯಲ್ ಕ್ಲಾಸ್ ಅಂತ ಇರ್ಸ್ಕೊಂತಿದ್ರು, ನೈಟ್ 7-8 ತನಕ ಇರ್ಸ್ಕೊಂತಿದ್ರು.
1: ಅಷ್ಟೊತ್ತಿಗೆ ಎದ್ದು ಸ್ಕೂಲ್ಗೆ ಹೋಗೋ ಅಂಥದ್ದು, ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಳ್ಳೋಂಥದ್ದೆಲ್ಲ ಕಷ್ಟ ಅಂತ ಅನಿಸ್ತಿರಲಿಲ್ವ?
7: ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ.
1: ಎದ್ದು ಹೋಗ್ಬೋದಿತ್ತ ಅಂದ್ರೆ ಅದು ಅಭ್ಯಾಸ ಆಗಬೇಕಲ್ವಾ? ಈಗ ಒಂದು 4 ಗಂಟೆಗೆ ಅಥವಾ 4:30 ಹೇಳಬೇಕು ಅನ್ನೋದು ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಬಹಳ ಈಸಿಯಾಗಿ ಹೇಳ್ಬೋದು, ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ.
7: ಕಷ್ಟ
1: ಅಲ್ವಾ. ಈ ಒಂದು ಓದಿನ ಜೊತೆಗೆ ಬೇರೆ ಏನೆಲ್ಲ ಚಟುವಟಿಕೆಗಳಲ್ಲಿ ತೋರಿಸ್ಕೊಂಡಿದ್ರಿ ತಾವು?
7: ಸೊ ಸ್ಕೂಲ್ ಕಡೆಯಿಂದನು ಸ್ಪೋರ್ಟ್ಸಿಗೆ ಅಂತ ಕರ್ಕೊಂಡೋಗಿದ್ದೆ ಇಂಟರ್ ಸ್ಕೂಲ್ ಕಾಂಪಿಟೇಷನಾಗೆ, ಆಮೇಲೆ ನಾವು ಓನಾಗೆ ಫುಟ್ಬಾಲಿಗೆ ಸೇರ್ಕೊಂಡಿದ್ವಿ, ಅದರಲ್ಲಿ ಸ್ಟೇಟ್ ಲೆವೆಲೆಲ್ಲ ಆಡಿದ್ದೀವಿ, ಬಳ್ಳಾರಿ ಬೆಂಗಳೂರು ಮಂಡ್ಯ ಮಡಿಕೇರಿ ಆ ಕಡೆ ಎಲ್ಲ ಆಡಿದ್ದೀವಿ. ಅದು ಬಿಟ್ಟು ಸ್ಕೂಲ್ ಕಡೆಯಿಂದ 50+ ಮೆಂಬರ್ಸು ಮೆಡಲ್ ತಂದು ಕೊಟ್ಟಿದ್ದಾರೆ, ಗೋಲ್ಡು ಸಿಲ್ವರು ಬ್ರೋನ್ಸು, ಅದರಲ್ಲಿ ನಾವು ಫುಟ್ಬಾಲಲ್ಲಿ 3rd prize ತಂದು ಕೊಟ್ಟಿದ್ವಿ.
1: ಗೌತಮ್ಗೆ ಏನೆಲ್ಲ ಬೇರೆ ಥರದ ಆಕ್ಟಿವಿಟೀಸು ಇಷ್ಟ ಆಗ್ತಾ ಇತ್ತು?
8: ನನಗೆ ಅಥ್ಲೆಟಿಕ್ಸಲ್ಲಿ 3000 meter ತುಂಬ ಇಷ್ಟ ಆಗಿತ್ತು, ಅದರಲ್ಲಿ ರೀಜನಲ್ಸಲ್ಲಿ ರೆಪ್ರೆಸೆಂಟ್ ಮಾಡಿ 1st place ತಂದು ಕೊಟ್ಟಿದ್ದೀನಿ. ಖೋಖೋ ಮತ್ತು ಕಬಡ್ಡಿಲಿ ತುಂಬ ಇಂಟ್ರೆಸ್ಟ್.
1: ಈಗ ಯಾವುದಾದ್ರೂ ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಅಂದ್ರೆ ಸ್ಪೋರ್ಟ್ಸಲ್ಲಿ ಪ್ರಾಕ್ಟೀಸನ್ನು ಮಸ್ಟಾಗಿ ಮಾಡಲೇಬೇಕು, ಪ್ರಾಕ್ಟೀಸ್ ಇಲ್ಲ ಅಂತ ಅಂತಂದರೆ ನಾವು ಯಾವುದನ್ನು ಕೂಡ ಕಾಂಪಿಟೇಷನ್ಸ್ಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಒಂದು ಪ್ರಾಕ್ಟೀಸ್ ಟೈಮ್ ಇತ್ತಲ್ಲ, ಅದೇನಾದರೂ ಓದೋದ್ರ ಮೇಲೆ ಪರಿಣಾಮ ಬೀರ್ತು ಅಂತ ಅನ್ಸುತ್ತಾ ನಿಮಗೆ?
8: ಇಲ್ಲ ಸರ್, ಆ ಥರ ಏನು ಪರಿಣಾಮ ಇರಲಿಲ್ಲ, ಯಾಕಂದರೆ ಸರ್ರು ತುಂಬ ಟೈಮ್ ಮಾಡಿಕೊಡ್ತಿದ್ರು ನಮಗೆ, ಈ ಓದು ಮತ್ತು ಸ್ಪೋರ್ಟ್ಸ್ ಎರಡನ್ನೂ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಿಸ್ತಾ ಇದ್ರು ನಮಗೆ, ಸ್ವಲ್ಪ ಓದು ಸ್ವಲ್ಪ ಆಟ ಅನ್ನೋ ಥರ ತುಂಬ ಬ್ಯಾಲೆನ್ಸ್ಡ್ ಆಗಿ ನಡೆಸ್ಕೊಡ್ತಿದ್ರು.
1: ತನ್ವಿಕಾ, ಸ್ಕಾಲರ್ ಶಾಲೆ ಯಾಕೆ ಇಷ್ಟ?
6: ಸರ್ ನಾನು 13 ವರ್ಷದಿಂದ ನಮ್ಮ ಸ್ಕೂಲಲ್ಲೇ ಓದ್ತಿದ್ದೀವಿ, ಸ್ಟಾಲರ್ಸ್ ಬೋರ್ಡ್ ಸ್ಕೂಲ್. ನಾನು ಮೌಂಟ್ 1 ಈ 10th ವರ್ಡು ಏನಿದೆ ಪ್ರತಿಯೊಂದು ಇದರಲ್ಲೂ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಬರೀ ಓದೋದ್ರಲ್ಲೂ ಅಲ್ಲ ಟೋಟಲ್ ಆಕ್ಟಿವಿಟೀಸಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. 1st standard ಹಿಡಿದು 10th ವರ್ಡು ಆ ಬೇಸಿಕ್ಸ್ ಎಲ್ಲ ನಮಗೆ ಪರ್ಫೆಕ್ಟ್ ಆಗಿತ್ತು, ನಮಗೆ ಬರಲ್ಲ ಅನ್ನೋ ಥರದ್ದೇನೂ ಇರಲಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಹಿಂದಿನ ಕಾನ್ಸೆಪ್ಟ್ ಎಲ್ಲ ನಮಗೆ ತುಂಬ ಕ್ಲಿಯರ್ ಆಗಿತ್ತು. ಸ್ಕೂಲು ನಮಗೆ ಯಾವಾಗಲೂ ಖುಷಿ ತಂದುಕೊಡ್ತಿತ್ತು, ಓದು ಅಂತ ಮಾತ್ರ ಹೇಳ್ತಿರ್ಲಿಲ್ಲ. ಪ್ರತಿಯೊಂದು ಗೇಮ್ಸ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗಿರಲಿ ಎಲ್ಲದಕ್ಕೂ ನಮಗೆ ಪಾರ್ಟಿಸಿಪೇಟ್ ಮಾಡೋ ಥರ ಅವಕಾಶ ಕೊಡ್ತಿತ್ತು. ನನಗೆ ತುಂಬ ಇಷ್ಟ ನನ್ನ ಸ್ಕೂಲ್ ಬಗ್ಗೆ.
1: ದಿಗಂತ್ಗೆ ಯಾಕೆ ಇಷ್ಟ ಸ್ಕಾಲರ್ ಶಾಲೆ?
7: ಸರ್ ಇದರಲ್ಲಿ ಮೈನ್ ಥಿಂಗ್ ಏನಂದ್ರೆ ಟೀಚರ್ಸು ಸ್ಟ್ರೆಸ್ ಕೊಡ್ತಿರ್ಲಿಲ್ಲ ಮಕ್ಕಳಿಗೆ, ನೀವು ಎಷ್ಟಾದರೂ ಬನ್ನಿ ಆದರೆ ಪ್ರಿಪೇಟ್ರಿಲಿ ಇವರೆಲ್ಲ ಟಫಾಗೆ ಕ್ವಶನ್ ಎಲ್ಲ ಫ್ರೇಮ್ ಮಾಡ್ತಿದ್ರು, ಬಾಂಬೆ ಪೇಪರ್ಸ್ ಎಲ್ಲ ತರಿಸ್ತಿದ್ರು, ಅದರಿಂದ ನಮಗೆ ಬೋರ್ಡ್ ಎಕ್ಸಾಮಿಗೆ ಪ್ರಾಕ್ಟೀಸ್ ಆಗೋ ಅಂತ ಟೈಪ್ ಲೆವೆಲ್ ಕ್ವಶನ್ ಸಿಕ್ತಿತ್ತು. ಮತ್ತು ಟೀಚರ್ಸ್ ಹೊಡೆಯೋದು ಏನೋ ಅವೆಲ್ಲ ಇರ್ತಿರ್ಲಿಲ್ಲ, ಆಮೇಲೆ ಆಚೆ ಆಟ ಆಡೋಕ್ಕೆ ಅಂತೆಲ್ಲ ಬಿಡೋರು, ಸ್ಟ್ರೆಸ್ ಒಂದು ಕೊಟ್ಟಿರಲಿಲ್ಲ ಅಷ್ಟೇ.
1: ಗೌತಮ್, ಈಗ ಅಲ್ಲಿ ಏನು ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರಲಿಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಹೇಳಿದ್ರಿ, ಅದನ್ನು ಹೇಗೆ ನೀವು ಅಪ್ಲೈ ಮಾಡ್ಕೊಳ್ತಾ ಇದ್ರಿ ಅಲ್ಲಿ ಕಲ್ತಿದ್ದನ್ನು?
8: ಇವಾಗ ನಮ್ಮದು ಏನು ಸಿಲೆಬಸ್ ಇರುತ್ತೆ ಅದನ್ನ ಮತ್ತೆ ನಾವು ರಿಯಲ್ ಲೈಫಿಗೆ ಏನು ಅಪ್ಲೈ ಮಾಡಿದ್ರೆ ಅದನ್ನ ರೀಸನಿಂಗ್ ಮಾಡಿದಾಗ ತುಂಬ ಈಸಿಯಾಗಿ ಅರ್ಥ ಆಗ್ತಿತ್ತು, ಹಂಗಾಗಿ ಟೀಚರ್ಸು ಅದನ್ನ ತುಂಬ ಈಸಿಯಾಗಿ ರಿಯಲ್ ಲೈಫಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಅರ್ಥ ಮಾಡಿಸ್ತಿದ್ರು.
1: ಅರ್ಥ ಮಾಡಿಸ್ತಿದ್ರು, ಹಂಗಾಗಿ ಅರ್ಥ ಆಗ್ತಾ ಇತ್ತು ಅಲ್ವಾ?
8: ಹೌದು.
1: ಪರೀಕ್ಷೆಗಳೆಲ್ಲ ಈಸಿ ಆಗಿತ್ತ ಹೇಗೆ ತನ್ವಿಕಾ?
6: ಎಲ್ಲ ಪೇಪರ್ಸ್ ಈಸಿ ಇತ್ತು, ಫಿಸಿಕ್ಸ್ ಕಷ್ಟ ಆಯ್ತು, ಇನ್ನೆಲ್ಲ ಈಸಿ ಇತ್ತು.
1: ಫಿಸಿಕ್ಸ್ ಎಲ್ರಿಗೂ ಕಷ್ಟ ಆಗಿತ್ತಾ?
6: ಎಲ್ಲ ಫುಲ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಬೇಸ್ಡ್ ಇತ್ತು. ಆನ್ಸರ್ ಮಾಡ್ಬೋದಿತ್ತು ಇನ್ನೂ ಒಂದ್ ಸ್ವಲ್ಪ ಓದಿದಿದ್ರೆ, ಇಲ್ಲ ಇನ್ನೆಲ್ಲ ಪೇಪರ್ಸ್ ಈಸಿ ಇತ್ತು.
1: ಈಗ ನಿಮ್ಮ ಸ್ಕೂಲ್ ನಲ್ಲಿ ಓದ್ತಾ ಇದ್ದಂತ ನಿಮ್ಮ ಫ್ರೆಂಡ್ಸ್ ಏನಿದ್ರು ಎಲ್ಲರೂ ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ?
8: ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಮತ್ತೆ ಟೀಚರ್ಸ್ ಅಷ್ಟೇ ತುಂಬಾ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಓದಿಸಿ, ಅವರು ತುಂಬಾ ಸ್ಟ್ರೆಸ್ ತಗೊಳ್ದೆ ನಮ್ಮ ಮೇಲೆ ಸ್ಟ್ರೆಸ್ ಕೊಡ್ದಲೆ ತುಂಬಾ ಚೆನ್ನಾಗಿ ಓದಿಸಿದ್ರು,
1: ಚೆನ್ನಾಗಿ ಓದಿಸಿದ್ದಾರೆ. ಹಂಗಾಗಿ ಅದು ಈಸಿ ಆಯ್ತು ಅಂತ ಹೇಳಿ ಅಲ್ವಾ. ಮುಂದೆ ಏನು ಮಾಡಬೇಕು ಅಂತ ಹೇಳಿ ಒಂದು ಗುರಿ ಇದೆ ಗೌತಮ್?
8: ನಂಗೆ PCMB ತಗೊಂಡು MBBS ಮಾಡಬೇಕು ಅಂತ ಗುರಿ.
7: ನಮಗೆ PCMC ತಗೊಂಡು ಏರೋನಾಟಿಕಲ್ ಇಂಜಿನಿಯರಿಂಗ್ ಕಡೆ
1: ಆ ಕಡೆ ಹೋಗ್ಬೇಕು ಅನ್ನೋ ಆಸಕ್ತಿ ಇದೆ. ತನ್ವಿಕಂಗೆ ಏನು ಇಷ್ಟ ಇದೆ ಮುಂದೆ?
6: ನಾನು PCMC ತಗೊಂಡು ಬಿಸ್ನೆಸ್ ಫೀಲ್ಡ್ ಇಳಿಯೋಣ ಅಂತ.
1: ಬಿಸ್ನೆಸ್ ಫೀಲ್ಡ್ ಇಳಿಯೋಣ ಅಂತ PCMC ಓದ್ಬಿಟ್ಟು ಆ ನಂತರ ಬಿಸ್ನೆಸ್ ಫೀಲ್ಡ್ಗೆ ಹೋಗುವಂಥದ್ದು. ಬಿಸ್ನೆಸ್ ಫೀಲ್ಡ್ ಯಾಕೆ ಇಷ್ಟ ಆಯ್ತು?
6: ಚಿಕ್ಕವಳಿರ್ಬೇಕಾದ್ರಿಂದ ಮೀನ್ಸ್ ಬಿಸ್ನೆಸ್ ಸ್ಪೋರ್ಟ್ಸ್ ಮೂವೀಸ್ ನೋಡಿ ಡ್ರಾಮಾಸ್ ನೋಡಿ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿದೆ.
1: ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಒಳ್ಳೆ ಅಂಕಗಳನ್ನು ನೀವು ತೆಗೆದುಕೊಂಡಿದ್ದೀರಿ. ತನ್ವಿಕಂಗೆ 96% ಬಂದಿದೆ, ದಿಗಂತ್ಗೆ 89% ಬಂದಿದೆ, ಗೌತಮ್ ರಾಜ್ಗೆ 86% ಬಂದಿದೆ. ಹಾಗಾಗಿ ನಿಮ್ಮ ಮೂರು ಜನರಿಗೂ ಕೂಡ ನಮ್ಮ ಆಕಾಶವಾಣಿಯ ಕೇಳುಗರ ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳು. ಮುಂದಿನ ದಿವಸಗಳಲ್ಲಿ ತಾವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಿ, ಇದೆಲ್ಲವೂ ಕೂಡ ಚೆನ್ನಾಗಿ ಈಡೇರಲಿ. ನಿಮ್ಮ ಹಾಗೆ ಉಳಿದಂತಹ ವಿದ್ಯಾರ್ಥಿಗಳು ಕೂಡ ಓದಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ತಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅಂಥೇಳಿ ನಾವು ಆಕಾಶವಾಣಿಗೆ ಆಹ್ವಾನವನ್ನು ಮಾಡಿದ್ವಿ. ತಾವು ಕೂಡ ಒಳ್ಳೆಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ತಮ್ಮ ಮೂರು ಜನರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
6: ಥ್ಯಾಂಕ್ ಯು ಸರ್.
9: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565979.
5: ಇದುವರೆಗೆ ಉತ್ತಮ ಅಂಕಗಳನ್ನು ಗಳಿಸಿಕೊಂಡಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ತನ್ವಿಕಾ ವಿ, ದಿಗಂತ್ ಟಿ ಜನಿವಾರ ಹಾಗೂ ಎಂ ಗೌತಮ್ ರಾಜ್ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೋಡು ವಿ ಮಧುಸೂದನ್.
1: ಇದುವರೆಗೆ ಸಾಧನೆಯ ಹಾದಿ
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
10: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆಕಾಶವಾಣಿ ಹಾಸನ ಕೇಳಿದರೆ ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿರಂಗ, ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಇತರೆ ಕ್ರಮಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ, ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವ. ಇನ್ನು 8:30 ಗಜಲ್ಗಳನ್ನ ಕೇಳ್ತೀರಾ. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ಪ್ರಸಾರವಾಗಲಿದೆ. 9:30 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ತುತ್ತ ಮುತ್ತ. 10:30 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ, 6:35 ಮತ್ತು 6:50 ಭಾವಗೀತೆಗಳ ಪ್ರಸಾರ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಂ ತಳವ, 7:45 ಸವಿಗಾನ, 8:30 ಸೊಬಗಿನ ಶಾಲೆ ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿಯ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಮಾಹಿತಿ ಕುರಿತು ಅಂತಿಮ ಭಾಗ ಕೇಳಲಿದ್ದೀರಾ, ಪ್ರಸ್ತುತಿ ಡಾಕ್ಟರ್ ಮಂಜುನಾಥ್ ಕೆಎಂ. 9:05 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನ ಕಾರ್ಯಕ್ರಮ, ವಿಜ್ಞಾನ ಭಾರತಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಹಾಗೂ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್ ನಡೆಸಿಕೊಡುತ್ತಾರೆ ಬೇಂದ್ರೆ ಮಂಜುನಾಥ್. 9:35 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ, 10:30 ಹಲೋ ಗೆಳೆಯರೇ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಜೋಶಿ ಅವರ ಸಿತಾರ್ ವಾದನ ರಾಗ್ ರಾಗೇಶ್ರೀ, 12:05 ವನಿತಾ ವಿಹಾರ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ಪಿ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಪ್ರಿ ಎಕ್ಲೈಂಪ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರಿ ಎಕ್ಲೈಂಪ್ಸಿಯಾ ಅಂದ್ರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನ ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿ. 11:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಇದರಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ, 11:20 ಭಾವಗೀತೆಗಳು, 11:30 ಮತ್ತು 2:40 ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ, 4:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಏಕ್ ಜೊತೆ ಥಿಯೇಟರ್, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ, ಮಾಗಿ ಉಳುಮೆಯ ಮಹತ್ವ ಹಾಗೂ ಪೂರ್ವ ಮುಂಗಾರಿಗೆ ಹಾಸನ ಜಿಲ್ಲೆಯ ಬೆಳೆ ಯೋಜನೆ, ಈ ಕುರಿತು ಹಾಸನ ತಾಲೂಕು ಕಂದಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್, 7:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8:00 ವನಿತಾ ವಿಹಾರ, ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವ, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್, 9:30 ತೊಗಲುಗೊಂಬೆ ಆಟದಲ್ಲಿ ಯಕ್ಷಗಾನ, ನಾಗಮಂಗಲ ತಾಲೂಕು ಕೋಟೆ ರಾಮನ ಕುಪ್ಪಲಿನ ರಾಮಯ್ಯ ಮತ್ತು ತಂಡದವರಿಂದ ತೊಗಲುಗೊಂಬೆ ಆಟದಲ್ಲಿ ಯಕ್ಷಗಾನ, ಗಜಗೌರಿ ವೃತ್ತ, ಹತ್ತು ಗಂಟೆಗೆ ಮಧುರ ಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದರೆ ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆಕಾಶವಾಣಿ ಹಾಸನ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: The delegation includes senior representatives from the U.S. nuclear industry, business stakeholders and officials associated with India-U.S. cooperation in civil nuclear energy and advanced technologies. The West Bengal government has constituted two inquiry commissions to probe the alleged institutional corruption and atrocities against women in line with its election promises. Chief Minister Shubhendu Adhikari announced the decision today after the proposal was approved by the state cabinet. Addressing the media, the Chief Minister said both commissions will begin functioning from the 1st of June. The Enforcement Directorate has arrested Aam Aadmi Party AAP leader Deepak Singla in an alleged bank fraud case. Earlier, the agency conducted searches in Delhi and Goa in the case against Singla and other Hawala operators this morning. It is alleged that he is handling the Hawala operations for the fund movement for the Aam Aadmi Party between Delhi and Goa and defrauded Oriental Bank of Commerce of more than 150 crore rupees. The government has said that refineries in the country are operating normally and India has sufficient crude inventories despite the ongoing West Asia crisis. Addressing an interministerial briefing in New Delhi today, Joint Secretary in the Ministry of Petroleum and Natural Gas, Sujata Sharma, said there is adequate stock of petrol, diesel, LPG and natural gas, though panic buying of LPG has been reported in some areas due to rumours. Joint Secretary in the Ministry of Chemicals and Fertilisers, Aparna Sharma, said over 200 lakh metric tons of fertilizers are available across the country and there has been no change in fertilizer prices for the Kharif season. And that is the end of this news bulletin.
1: Akashavani Hasana Seva Mahiti.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಕೇಳುಗರೆ, ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ ಮೇ 15ರಿಂದ ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1,200 ರೂಪಾಯಿಗಳನ್ನು ಹಾಸನ ಜಿಲ್ಲಾ ಆಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
5: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1ರಿಂದ 10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿಗಾಗಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1 Bar C, KRS ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು 16. ಇವರ ದೂರವಾಣಿ ಸಂಖ್ಯೆ 0821241230 ಅಥವಾ ಮೊಬೈಲ್ ಸಂಖ್ಯೆ 9686668434 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
2: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆಕಾಶವಾಣಿ ಹಾಸನ, ಸಮಯ 6:15:48. ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಎಂಕೆ ಜಯಶ್ರೀ ಅವರು ಹಾಡಿರುವ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ. ಇಂದು ಕೆಂದಾವರೆ ತಳತಳಿಸಿ ದಾರಿಯಲ್ಲಿ ಗಂಧದೌತಣ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಹಾಡಿದ್ದಾರೆ ಅಪೂರ್ವ ಶ್ರೀಧರ್. ಎಲ್ಲಿ ಜಾರಿತು ಮನವು, ಎಲ್ಲೆ ಮೀರಿತು, ಎಲ್ಲಿ ಅಲೆಯುತ್ತಿಹುದೋ ಏನು, ನಿಲ್ಲದಾಯಿತು

0: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು ಕೃಷಿ ರಂಗ ಕಿಸಾನ್ ವಾಣಿ ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ ತಂತ್ರಜ್ಞರೊಂದಿಗೆ ಸಂವಾದ ನೇಗಿಲ ಯೋಗಿಯೊಂದಿಗೆ ಮಾತುಕತೆ ಅಧಿಕಾರಿಗಳ ಸಂದರ್ಶನ ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್.
1: ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳಲಿದ್ದೀರಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ. ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ್ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
2: ಆಕಾಶವಾಣಿ ಹಾಸನ.
3: ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡಾವಣೆಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಶಾಲೆಯು 1-10 ತರಗತಿಗಳನ್ನು ಹೊಂದಿದ್ದು 16 ವರ್ಷದೊಳಗಿನ ಶೇಕಡ 50% ಹೆಚ್ಚು ಅಂಧತ್ವವಿರುವ ಬಾಲಕ ಬಾಲಕಿಯರಿಗೆ ಉಚಿತವಾಗಿ ಊಟ, ವಸತಿ, ಸಮವಸ್ತ ಹಾಗೂ ಔಷಧೋಪಚಾರಗಳನ್ನು ನೀಡಿ ಬ್ರೈಲ್ಲಿಪಿಯಲ್ಲಿ ಶಿಕ್ಷಣ, ಸಂಗೀತ, ತಾಳವಾದ್ಯ, ಕಂಪ್ಯೂಟರ್, ಕೈಕಸಬು, ಯೋಗ ಹಾಗೂ ಆಟೋಟ ತರಬೇತಿಗಳನ್ನು ನೀಡುತ್ತಿದೆ. 1-4 ತರಗತಿಗೆ ದಾಖಲಾಗುವ ಅಂಧ ಮಕ್ಕಳ ಹೆಸರಿನಲ್ಲಿ ದಾನಿಗಳ ನೆರವಿನಿಂದ 10,000 ರು ಸ್ಥಿರ ಠೇವಣಿ ಇಟ್ಟು 10 ತರಗತಿ ಮುಗಿದ ನಂತರ ಅದರ ಒಟ್ಟು ಮೊತ್ತವನ್ನು ಮಗುವಿಗೆ ನೀಡುವ ಆಶಾಕಿರಣ ಬಾಂಡ್ ಯೋಜನೆಯನ್ನ ಸಂಸ್ಥೆಯು ಅನುಷ್ಠಾನಕ್ಕೆ ತಂದಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 9481650801 ಮತ್ತೊಂದು 7259928454.
4: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
5: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 12 AM ಲಭ್ಯವಿರುತ್ತದೆ. ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
4: ಹೆಚ್ಚಿನ ಮಾಹಿತಿಗೆ ಇಂದೇ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ.
2: ಆಕಾಶವಾಣಿ ಹಾಸನ ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
7: ಮೊದಲು ಜುಮ್ಕಿ.
6: ಇಲ್ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
7: ಆದ್ರೆ ಆ ಜುಮ್ಕಿ
6: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
8: ಆರ್ಬಿಐ ಹೇಳುತ್ತೆ,
6: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
11: ಮಗಳೇ,
10: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
11: 2 ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
12: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
10: ಎಲ್ಲಿಗೆ?
12: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
10: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100+ ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000+ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲಾ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು

0: ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ದರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು

0: 56%ಕ್ಕೆ ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಹಾಸನ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.
8: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಫಲಸಿರಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆಯನ್ನು ಮಾಡತಕ್ಕಂತಹ ವಿಧಾನಗಳು, ಬೀಜೋಪಚಾರದ ಪದ್ಧತಿಗಳು ಹಾಗೂ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಲೂಗೆಡ್ಡೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂಥ ಒಂದು ತೋಟಗಾರಿಕೆ ಬೆಳೆ ಹಾಗೂ ವಾಣಿಜ್ಯ ಬೆಳೆಯೂ ಕೂಡ ಹೌದು. ಕಳೆದ 16 ವರ್ಷಗಳಲ್ಲಿ ಈ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಅತ್ಯಂತ ಕಡಿಮೆ ಆಗಿತ್ತು. ಈಗ ಮತ್ತೆ ಆಲೂಗೆಡ್ಡೆ ಬೆಳೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಲೂಗೆಡ್ಡೆಯನ್ನು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯನ್ನು ಮಾಡಲಾಗುತ್ತೆ. ವಿಶೇಷವಾಗಿ ಮೇ ತಿಂಗಳ ಕಡೆಯ ವಾರದಿಂದ ಜೂನ್ 15ರವರೆಗೆ ನಾಟಿಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಇರುತ್ತೆ. ಈ ನಾಟಿ ಮಾಡುವಂತಹ ಸಂದರ್ಭದಲ್ಲಿಯೇ ಅನೇಕ ಕೃಷಿಕರು ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಆ ಕಾರಣದಿಂದಾಗಿ ಆ ವರ್ಷದ ಬೆಳೆಯನ್ನು ಕಳೆದುಕೊಳ್ತಾರೆ ಅಥವಾ ಇಳುವರಿಯನ್ನು ಕಳೆದುಕೊಳ್ತಾರೆ. ಹೀಗೆ ಅವ್ರಿಗೆ ಈ ಎಲ್ಲ ಪರಿಣಾಮಗಳು ಕೂಡ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುತ್ತೆ. ಈ ನಿಟ್ಟಿನಲ್ಲಿ ಬಿತ್ತನೆಯನ್ನು ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಬಿತ್ತನೆಯನ್ನು ಮಾಡಬೇಕು, ಬಿತ್ತನೆ ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು, ಕಳೆದ 16 ವರ್ಷಗಳಿಂದ ನಮ್ಮನ್ನು ಕಾಡ್ತಾ ಇರತಕ್ಕಂತಹ ಅನೇಕ ಆಲೂಗೆಡ್ಡೆಗೆ ಬರತಕ್ಕಂತಹ ರೋಗಗಳಿದ್ದಾವ, ಆ ರೋಗಗಳನ್ನು ಹೇಗೆ ನಾವು ದೂರ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ಎಲ್ಲರಿಗೂ ನಮಸ್ಕಾರ.
8: ಈ ಆಲೂಗೆಡ್ಡೆ ಬೆಳೆ, ನಾನು ಈಗಾಗಲೇ ಹೇಳಿದಾಗೆ, ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಬೆಳೆ. ಈ ಆಲೂಗೆಡ್ಡೆ ಬೆಳೆಯನ್ನ ಬಿತ್ತನೆಯನ್ನ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಯಾವುದು?
9: ಆಲೂಗಡ್ಡೆ ಹಾಸನದ ವಾಣಿಜ್ಯ ಬೆಳೆ ಜೊತೆಗೆ ಸಾಂಪ್ರದಾಯಿಕ ಬೆಳೆ ಅಂತಾನೆ ನಾವು ಕರಿತೀವಿ. ಸುಮಾರು ವರ್ಷಗಳಿಂದ ಆಲೂಗಡ್ಡೆಯನ್ನ ಬೆಳೀತಾ ಬರ್ತಾ ಇದ್ದಾರೆ. ಇನ್ನು ಸೂಕ್ತವಾದ ಕಾಲ ಬಹಳ ಮುಖ್ಯ. ಇನ್ನು ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂತಹ ಆಲೂಗಡ್ಡೆ ಎಲ್ಲವೂ ಕೂಡ ಪಂಜಾಬ್ನಲ್ಲಿರುವ ಜಲಂಧರ್ ಎನ್ನುವ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೀಜೋತ್ಪಾದನೆಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಪೂರೈಕೆಯಾಗುತ್ತದೆ. ನಮ್ಮ ಹಾಸನ ಅಲ್ಲದೆ ಚಿಕ್ಕಮಗಳೂರು, ಧಾರವಾಡ, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೆ ಹಲವಾರು ಜಿಲ್ಲೆಗಳಿಗೆ ಪಂಜಾಬ್ ಅನ್ನುವ ಜಲಂಧರ್ ಪ್ರದೇಶದಿಂದನೇ ಬೀಜಗಳು ಸಪ್ಲೈ ಆಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ ಪಂಜಾಬ್ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಿಂಗಾರ್ನಲ್ಲಿ ಬಿತ್ತನೆ ಮಾಡ್ತಾರೆ. ಅಂದ್ರೆ ನವೆಂಬರ್ ಇಂದ ಡಿಸೆಂಬರ್ ತಿಂಗಳಲ್ಲಿ ನಾಟಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಕಟಾವು ಮಾಡಿ ಅದನ್ನ ಹಾಸನಕ್ಕೆ ಟ್ರಕ್ ಅಥವಾ ಟ್ರೈನ್ ಮೂಲಕ ನಮ್ಗೆ ಸಾಗಾಟಾಗ್ತದೆ. ನಂತರ ತಂದಂತಹ ಗಡ್ಡೆಗಳನ್ನ ನಾವು ಸುಮಾರು 2.5-3 ತಿಂಗಳ ಕಾಲ ಕೋಲ್ಡ್ ಸ್ಟೋರೇಜ್ನಲ್ಲಿ ನಮ್ಮ ಶೇಖರಿಸಿರ್ತೀವಿ. ಇನ್ನು ಆಲೂಗಡ್ಡೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಒಂದು ಡಾರ್ಮೆನ್ಸಿ ಇರುತ್ತೆ, ಅದನ್ನ ನಾವು ಕನ್ನಡದಲ್ಲಿ ಸುಪ್ತಾವಸ್ಥೆ ಅಂತ ಕರಿತೀವಿ. ಈ ಡಾರ್ಮೆನ್ಸಿನ ನಾವು ಬ್ರೇಕ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಮೊಳಕೆ ಬರಲ್ಲ. ಕಟಾವು ಆದ ತಕ್ಷಣ ನಾವು ಆಲೂಗಡ್ಡೆಯನ್ನ ನೀವು ಬಿತ್ತನೆ ಮಾಡಿದ್ರೆ ಅಂತ ಬಿತ್ತನೆಯಲ್ಲಿ ನಿಮ್ಗೆ ಮೊಳಕೆ ಬರುವುದಿಲ್ಲ, ಮೊಳಕೆಗಳು ಕೊಳೆಯಕ್ಕೆ ಶುರುವಾಗುತ್ತೆ. ಆದ್ದರಿಂದ ಈ ಡಾರ್ಮೆನ್ಸಿ ಹೋಗ್ಲಾಡಿಸ್ಬೇಕಂದ್ರೆ ಕನಿಷ್ಠ 2 ತಿಂಗಳಾದ್ರೂ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶೇಖರಣೆ ಮಾಡಬೇಕು. ಈಗಾಗಲೇ ಈ ವರ್ಷದ ಆಲೂಗಡ್ಡೆ ಕೂಡ ಫೆಬ್ರವರಿ ಕೊನೆ ವಾರದಿಂದ ಮಾರ್ಚ್ ಮೊದಲನೇ ವಾರದಲ್ಲಿ ಪಂಜಾಬಿಂದ ಬಂದು ನಮ್ಮಲ್ಲಿರ್ತಕ್ಕಂತಹ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆಲ್ರೆಡಿ ಶೇಖರಣೆ ಆಗಿದೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ವರ್ಷ ಹಾಸನದ ಜಿಲ್ಲಾಡಳಿತರ ನೇತೃತ್ವದಲ್ಲಿ ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು, ಸಂಶೋಧನೆ ಕೇಂದ್ರದ ವಿಜ್ಞಾನಿಗಳು ಹಾಗೂ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿರುವಂತಹ ಲಾಟ್ನಲ್ಲಿ ಸ್ಯಾಂಪಲ್ಗಳನ್ನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ದಾರೆ. ಈ ಸ್ಯಾಂಪಲ್ನಲ್ಲಿ ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತೀವಿ, ಅದರಲ್ಲಿ ಒಂದು ಮೊಳಕೆ ಪ್ರಮಾಣವನ್ನ ಪರೀಕ್ಷೆ ಮಾಡ್ತೀವಿ, ಅದಾದ ಮೇಲೆ ದುಂಡಾಣು ರೋಗ ಯಾವ್ದಾದ್ರೂ ಇದೆಯಾ ಅಂತೇಳಿ ಅದರಲ್ಲೂ ಕೂಡ ಟೆಸ್ಟ್ ಮಾಡ್ತಾರೆ, ಜೊತೆಗೆ ನಂಜಾಣು ರೋಗದ ಕೂಡ ಪರೀಕ್ಷೆ ಮಾಡ್ತಾರೆ. ಸೊ ಇದೆಲ್ಲ ಪರೀಕ್ಷೆಗಳ ರಿಪೋರ್ಟ್ ಬಂದ ಮೇಲೆ ಮಾತ್ರ ನಿಮ್ಗೆ ರೈತರಿಗೆ ವಿತರಣೆ ಮಾಡಲಾಗೋದು. ಇನ್ನು ಈ ವರ್ಷನೂ ಕೂಡ ಮೇ ತಿಂಗಳಲ್ಲಿ ಮಳೆ ಬಿದ್ದ ನಂತರ ನಿಮಗೆ APMCಯಲ್ಲಿ ಈ ಬೀಜವನ್ನ ವಿತರಣೆ ಮಾಡಲಾಗ್ತದೆ. ಇನ್ನು ರೈತರು ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಬೀಜವನ್ನ ಖರೀದಿ ಮಾಡುವಾಗ ತಪ್ಪದೆ ರಶೀದಿಯನ್ನ ಪಡೆದುಕೊಳ್ಬೇಕು. ಸೊ ಆ ರಶೀದಿಯನ್ನು ಬೆಳೆ ಬೆಳೆದು ಕೊನೆ ಮುಗಿಯೋವರೆಗೂ ಕಟಾವಾಗುವವರೆಗೂ ಕೂಡ ಜಾಗ್ರತೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಏನ್ ಮಾಡ್ಬೇಕಂತಂದ್ರೆ ಈ May 1 or 2 ಮಳೆ ಬಿದ್ದ ನಂತರ ನಿಮ್ಗೆ ಜಿಲ್ಲಾಡಳಿತ ನೇತೃತ್ವದಿಂದ ಬೆಲೆ ನಿಗದಿಯಾಗಿ ಅದಾದ ನಂತರ ನಿಮ್ಗೆ ರೈತರಿಗೆ ಬಿತ್ತನೆ ಗಡ್ಡೆಗಳು ಲಭ್ಯವಾಗ್ತದೆ. ಇನ್ನು ತಂದ ತಕ್ಷಣ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಬಿತ್ತನೆಗೆ ಬಳಕೆ ಮಾಡಬಾರ್ದು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ 2.5-3 ತಿಂಗಳ ಕಾಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅಂದ್ರೆ ತಂಪಾದ ವಾತಾವರಣದಲ್ಲಿ ಕನಿಷ್ಠ 4-5 degrees Celsius ವಾತಾವರಣದಲ್ಲಿ ಅದನ್ನ ಇಟ್ಟಿರ್ತಾರೆ. ಸೊ ನಿಮ್ಗೆ ಗಡ್ಡೆಗಳು ತಂಪಾಗಿರುತ್ತೆ, ಮುಟ್ಟಿದ್ರೆ ನೋಡ್ಬೋದು ತಂಪಾಗಿರುತ್ತೆ. ಅಂತ ತಂಪಾಗಿರೋ ಗಡ್ಡೆನ ನೀವು ಡೈರೆಕ್ಟ್ ಆಗಿ ಭೂಮಿಗೆ ಹಾಕಿದಾಗ ಆ ಒಂದು ವಾತಾವರಣಕ್ಕೆ ಒಪ್ಕೊಳ್ಳಲ್ಲ, ಏನಾಗುತ್ತೆ ಗಡ್ಡೆಗಳು ಕೊಳಿಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಗಡ್ಡೆಗಳು ತಂದ ತಕ್ಷಣ ಸುಮಾರು 8-10 ದಿನಗಳ ಕಾಲ ಚೆನ್ನಾಗಿ ನೆರಳಿರುವಂತಹ ಜಾಗದಲ್ಲಿ ತೆಳುವಾಗಿ ಹರಡಿಸಿ ಇಡಬೇಕಾಗತ್ತೆ. ಹೀಗೆ ಹರಡಿಸಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಆ ಗಡ್ಡೆಗಳಲ್ಲಿ ನಿಮ್ಗೆ 10 ದಿನ ಆದ್ಮೇಲೆ ಸಣ್ಣ ಸಣ್ಣ ಬಿಳಿ ಮೊಳಕೆಗಳು ಕಾಣಿಸ್ಕೊಳ್ಳುತ್ತೆ. ಆ ಮೊಳಕೆ ಬಂದಂತಹ ಗಡ್ಡೆಗಳು ನಿಮ್ಗೆ

0: ಕಟ್ಟಿ ಮಾಡಿದಾಗ ಗಡ್ಡೆ ಕೊಳೆಯೋದೂ ಇಲ್ಲ, ಹಾಗೆ ಮೊಳಕೆ ಪ್ರಮಾಣನು ಕೂಡ ಹೆಚ್ಚಾಗಿ ಬರ್ತದೆ. ಇನ್ನು ನೀವು ನೋಡಬಹುದು ಚರ್ಮ ಸುಕ್ಕಾಗುತ್ತೆ ಮೊಳಕೆ ಬಂದಿದ ತಕ್ಷಣ. ಆ ಚರ್ಮ ಸುಕ್ಕಾಗಿರುವಂತಹದ್ದು ಉತ್ತಮವಾದಂತಹ ಗಡ್ಡೆ. ಆಗ ಅಂತ ಗಡ್ಡೆಯನ್ನ ಕತ್ತರಿಸಿದಾಗ ಕರಕ್ಕಂತ ಶಬ್ದ ಇರಲ್ಲ, ಯಾಕಂದ್ರೆ ಗಡ್ಡೆ ಮೆತ್ತಗಾಗಿರುತ್ತೆ, ಮೊಳಕೆ ಬಂದಿರುತ್ತೆ. ಸೊ ಅಂತ ಗಡ್ಡೆಗಳು ನಮ್ಗೆ ನಾಟಿ ಮಾಡಲಿಕ್ಕೆ ಸೂಕ್ತ. ಇನ್ನು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಬಹಳಷ್ಟು ಮುಖ್ಯ. ಯಾಕೆ ಈ ಬೀಜೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಇನ್ನು ಈಗ ಆಲ್ರೆಡಿ ನಾವು ಹೇಳಿದ್ದೀವಿ ಆಲೂಗಡ್ಡೆಗೆ ಸಾಕಷ್ಟು ರೋಗಗಳು ಬರುತ್ತೆ, ದುಂಡಾಣ ಆಗಿರ್ಬೋದು, ನಂಜಾಣ ಆಗಿರ್ಬೋದು, ಇನ್ನು ಮಳೆ ಜಾಸ್ತಿ ಆಯಿತು ಅಂದ್ರೆ ಅಂಗಮಾರಿ ಬರುತ್ತೆ. ಸೊ ಇನ್ನು ನೀವು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ಭೂಮಿಯಲ್ಲಿ ನಿಮಗೆ ರೋಗಾಣುಗಳು ಸುಪ್ತಾವಸ್ಥೆಯಲ್ಲಿ ಇದ್ರೆ ಸೊ ನಮ್ಮ ಬೀಜಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ನಾವು ಅಲ್ಲಿ ಔಷಧಿಗಳಿಂದ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಸೊ ನಿಮ್ಗೆ ಯಾವುದೇ ರೀತಿ ಒಂದು ಚೂರು ನಿಮ್ಗೆ ಗಡ್ಡೆಗಳು ಕೊಳೆಯೋದಿಲ್ಲ. ಹಾಗಾಗಿ ಬೀಜೋಪಚಾರ ಮಾಡಲೇಬೇಕು. ಇನ್ನು ದಪ್ಪ ಗಡ್ಡೆಗಳಾಯಿತು ಅಂತಂದ್ರೆ ಅದನ್ನ 2-3 ಹೋಳಾಗಿ ಕತ್ತರಿಸಬೇಕಾಗಿರುತ್ತೆ. ಪ್ರತಿ ಹೋಳಲ್ಲೂ ಕನಿಷ್ಠ 1-2 ಕಣ್ಣಿರ್ಬೇಕು. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ತುಂಬಾ ಹೋಳುಗಳು ಮಾಡ್ತಾರೆ, ಅವಾಗ ಏನಾಗುತ್ತೆ ಮೊಳಕೆಗಳು ಚೆನ್ನಾಗಿ ಬರಲ್ಲ, ಒಂದೊಂದು ಹೋಳಲ್ಲಿ ಕಣ್ಣಿರುತ್ತೆ, ಒಂದೊಂದು ಹೋಳಲ್ಲಿ ಕಣ್ಣಿರಲ್ಲ. ಸೊ ಆಗ ಏನಾಗುತ್ತೆ, ಕಣ್ಣಿರುವಂತಹ ಹೋಳು ಮಾತ್ರ ಮೊಳಕೆ ಹೊಡೆಯುತ್ತೆ, ಬೇರೆ ಗಡ್ಡೆ ಅಲ್ಲೇ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೊಳಿತದಲ್ಲಿ ನಿಮ್ಗೆ ರೋಗಾಣುಗಳು ಅಟ್ಯಾಕ್ ಆಗಿ ನಮ್ಮ ಚೆನ್ನಾಗಿರುವಂತಹ ಮೊಳಕೆಗೂ ಕೂಡ ನಮ್ಗೆ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಕನಿಷ್ಠ 2-3 ಕಣ್ಣು ಇರಬೇಕು. ಕೆಲವೊಂದು ಸತಿ ನಮ್ಗೆ ಏನಾಗುತ್ತೆ, ಸಣ್ಣ ಸಣ್ಣ ಗಡ್ಡೆಗಳೇ ಬಂದ್ಬಿಡುತ್ತೆ, ಒಂದೊಂದು ಲಾಟಲ್ಲಿ ಚಿಕ್ಕ ಗಡ್ಡೆ ಇರುತ್ತೆ. ಚಿಕ್ಕ ಗಡ್ಡೆ ಇದ್ದಾಗ ಕತ್ತರಿಸಬಾರ್ದು, ಚಿಕ್ಕ ಗಡ್ಡೆನ ಉಂಡೆ ಗಡ್ಡೆಯಾಗೆ ನಾವು ನಾಟಿ ಮಾಡಬೇಕಾಗತ್ತೆ. ಸಂಶೋಧನೆಗಳ ಪ್ರಕಾರ ಒಂದು ಗಡ್ಡೆ ನಿಮ್ಗೆ ಚೆನ್ನಾಗಿ ಮೊಳಕೆ ಬರಬೇಕಂದ್ರೆ ಕನಿಷ್ಠ 35-40 ಗ್ರಾಂ ಇರಬೇಕು. ಇಂತಹ ಗಡ್ಡೆಗಳಿತ್ತು ಅಂದಾಗ ಉತ್ತಮವಾದಂತಹ ಮೊಳಕೆ ಬರುತ್ತೆ, ಹಾಗೆ ಸಸಿಗಳು ಕೂಡ ಬಲಿಷ್ಠವಾದ ಕಾಂಡ ಒಂದು ನಿಮ್ಗೆ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. ಆದಷ್ಟು 20 ಗ್ರಾಂಗಿಂತ ಕಡಿಮೆ ಇರುವಂತಹ ಗಡ್ಡೆಗಳನ್ನ ನಾವು ಬಳಕೆ ಮಾಡಬಾರ್ದು, ಕನಿಷ್ಠ 35-40 ಗ್ರಾಂ ಇರಬೇಕು. ಇನ್ನು ಯಾವ ರೀತಿ ನಾವು ಬೀಜೋಪಚಾರ ಮಾಡೋದ್ರ ಬಗ್ಗೆ ನೋಡೋಣ. ಸೊ ಬೀಜೋಪಚಾರ ಮಾಡಲಿಕ್ಕೆ ಒಂದು ಅಗಲವಾದ ಪ್ಲಾಸ್ಟಿಕ್ ಟಬ್ನ ತಗೊಳ್ಬೇಕು. ಸೊ ಆ ಒಂದು ಟಬ್ಬಿಗೆ 2 ಔಷಧಿಗಳನ್ನ ಬಳಕೆ ಮಾಡಬೇಕಾಗತ್ತೆ. ಒಂದು ಔಷಧಿ ಬಂದು ರಿಡೋಮಿಲ್ MZ ಅಂತ, ಇದನ್ನ 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಬೇಕು. ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತೇಳಿ, ಇದು 0.5 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಆ ಮಿಶ್ರಣವನ್ನು ಆ ಟಬ್ನಲ್ಲಿ ನೀವು ಚೆನ್ನಾಗಿ ಕಲಸಿ ಇಡಬೇಕಾಗತ್ತೆ. ಇನ್ನು ಆ ಒಂದು ಮಿಶ್ರಣಕ್ಕೆ ನೀವು ಆಲೂಗಡ್ಡೆಯನ್ನ ಒಂದು ಚೆನ್ನಾಗಿ ತೂತ ಇರುವಂತಹ ಚೀಲದಲ್ಲಿ ಕಟ್ಟಿ 10 ನಿಮಿಷಗಳ ಕಾಲ ಅದರಲ್ಲಿ ನೆನೆಸಿಡಬೇಕು. ನೆನ್ಸಿಟ್ಟಾಗ ಏನಾಗುತ್ತೆ ಅಂದ್ರೆ ಆ ಗಡ್ಡೆಗಳ ಔಷಧಿನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಗಡ್ಡೆಯಲ್ಲಿ ಇರ್ತಕ್ಕಂತಹ ಯಾವುದೇ ರೋಗಾಣು ಇದ್ದು ಎಲ್ಲ ನಿಷ್ಕ್ರಿಯವಾಗುತ್ತೆ. ಸೊ 10 ನಿಮಿಷ ಆದ ತಕ್ಷಣ ಅದನ್ನ ನೀವು ಮೇಲೆ ತೆಗಿಬಹುದು. ಆ ಒಂದು ಸೊಲ್ಯೂಷನ್ ಒಂದು ಟಬ್ಬಲ್ಲಿ ಮಾಡಿರ್ತಿರಲ್ಲ, ಆ ಸೊಲ್ಯೂಷನ್ ನಿಮ್ಗೆ 7-8 ಮೂಟೆಯನ್ನ ನೆನೆಸಬಹುದು. ಸೊ ಅಷ್ಟು ಒಂದೇ ಸತಿ ನೀವು ರೆಡಿ ಮಾಡ್ಕೊಂಡ್ರೆ ಸಾಕು, 7-8 ಮೂಟೆಯನ್ನ ನಾವು ನೆನೆಸಿ ಇಟ್ಟು ರೆಡಿ ಮಾಡ್ಕೊಳ್ಬಹುದು. ಇನ್ನೊಂದು ಮುಖ್ಯ ತಪ್ಪೇನ್ ಮಾಡ್ತಾರೆ ಅಂದ್ರೆ, ಬೀಜೋಪಚಾರ ಮಾಡ್ತಾರೆ, ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ನಾಟಿ ಮಾಡ್ತಾರೆ, ಅದನ್ನ ಮಾಡಬಾರ್ದು. ಆ ಗಡ್ಡೆಲಿ ಔಷಧಿ ಇನ್ನು ಒಣಗೇ ಇರೋದಿಲ್ಲ, ಸೊ ನೀವು ಮಾಡಿದ್ದು ವ್ಯರ್ಥ ಆಗೋಗುತ್ತೆ. ಸೊ ಹಾಗಾಗಿ ಕನಿಷ್ಠ 1 ರಾತ್ರಿ ಇಲ್ಲ 24 ಗಂಟೆಗಳ ಕಾಲ ಅದನ್ನ ಉಪಚಾರ ಮಾಡಿದ ತಕ್ಷಣ ಅದನ್ನ ತೆಳ್ಳಗೆ ಹರಡ್ಸಿಡ್ಬೇಕು. ಹರಡ್ಸಾಗ ಏನಾಗುತ್ತೆ, ಆ ನಿಮ್ಗೆ ಏನು ಔಷಧಿಗಳು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ, ಹಾಗೆ ಗಡ್ಡೆಯಲ್ಲೂ ಕೂಡ ಔಷಧಿ ಹೀರ್ಕೊಳ್ಳುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿ ಶಿಲೀಂಧ್ರ ಆಗಿರ್ಬೋದು, ದುಂಡಾಣು ಆಗಿರ್ಬೋದು, ಎಲ್ಲದೂ ಕೂಡ ನಿಷ್ಕ್ರಿಯವಾಗಿ ನಿಮ್ಗೆ ಗಡ್ಡೆಗಳ ಮೊಳಕೆ ಪ್ರಮಾಣನು ಕೂಡ ಚೆನ್ನಾಗಿ ಬರುತ್ತೆ.
1: ಈಗ ಆಲೂಗಡ್ಡೆಯನ್ನು ತಂದ ಮೇಲೆ ತಕ್ಷಣ ಅದನ್ನ ಕತ್ತರಿಸಬಾರ್ದು ಮತ್ತೆ ಹಾಕಬಾರ್ದು, ಅದನ್ನ ಸ್ವಲ್ಪ ದಿವಸ ಇಡಬೇಕಾಗುತ್ತೆ.
0: ಹೌದು, ಮೊಳಕೆ ಬರಬೇಕು
1: ಚಟುವಟಿಕೆ ಅಂತ ಹೇಳಿ ನಾವು ಕರಿತೀವಿ. ಹೇಗೆ ಇಡಬೇಕು ಅದನ್ನ?
0: ಅದನ್ನ ನೀವು ಮೂಟೆ ಮೂಟೆನೆ ತಗೊಂಡ್ಬಂದು ಇಡೋದಲ್ಲ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ನೆರಳಲ್ಲಿ ಹರಡ್ಸಿಡ್ಬೇಕು. ಸೊ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ರೈತರು ಮೊಳಕೆ ಬರಲಿ ಅಂತೇಳಿ ಏನ್ ಕಟ್ಟಿ APMC ಚೀಲ ತಂದಿರ್ತಾರೋ ಅದೇ ಚೀಲನ ಹಾಗೆ ಇಟ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಗಾಳಿಯ ಸಮಸ್ಯೆ ಆಗಿ ಸೊ ನಿಮ್ಗೆ ರೋಗಗಳು ಅಥವಾ ಕೊಳಿಯಕ್ಕೆ ಶುರುವಾಗುತ್ತೆ. ಆಗೇನ್ ಮಾಡ್ಬೇಕಂದ್ರೆ ಒಂದು ನೆರಳಿರುವಂತಹ ಜಾಗದಲ್ಲಿ 8-10 ದಿನ ತೆಳುವಾಗಿ ಹರಡ್ಸಿಡ್ಬೇಕು. ಸೊ ಹರಡ್ಸಿಡೋದ್ರಿಂದಾಗ ನಿಮಗೆ ಏನಾಗುತ್ತೆ, ಬಿಳಿ ಬಿಳಿ ಮೊಳಕೆಗಳು ಬರುತ್ತೆ, ಹಾಗೆ ಗಡ್ಡೆಯಲ್ಲಿರುವಂತಹ ತಂಪು ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ, ನಮ್ಮ ವಾತಾವರಣಕ್ಕೆ ಅದು ಒಕ್ಕೊಳ್ಳುತ್ತೆ. ಸೊ ಅದಾದ ನಂತರನೇ ನೀವು ನಾಟಿಗೆ ಬಳಕೆ ಮಾಡಬೇಕು. ಏನ್ ಮಾಡ್ತಾರೆ, ಈಗ ಮಳೆಯಾಶ್ರಿತದಲ್ಲಿ ಚೆನ್ನಾಗಿ ಮಳೆ ಬಿತ್ತು ಅಂತ ಹೇಳಿದ ತಕ್ಷಣ ಕಾಯಕ್ಕೆ ಹೋಗೋದಿಲ್ಲ ರೈತರು, ಇಮ್ಮಿಡಿಯೇಟ್ ತಗೊಂಡ್ಬರ್ತಾರೆ, ತಗೊಂಡೋಗಿ ನಾಟಿ ಮಾಡಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ನಿಮ್ಗೆ, ಆ ಭೂಮಿಯ ವಾತಾವರಣಕ್ಕೆ ಅದು ಒಕ್ಕೊಳ್ಳಲ್ಲ. ಭೂಮಿಯ ಉಷ್ಣಾಂಶನೇ ಬೇರೆ ಇರುತ್ತೆ, ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಕೊಟ್ಟಿರುವಂತಹ ಉಷ್ಣಾಂಶನೇ ಬೇರೆ ಇರುತ್ತೆ. ಸೊ ಉಷ್ಣಾಂಶ ವ್ಯತ್ಯಾಸ ಆದಾಗ ಸಾಕಷ್ಟು ಮೊಳಕೆಗಳು ಕಾಣಿಸ್ಕೊಳ್ಳಲ್ಲ, ಅಲ್ಲೊಂದು ಇಲ್ಲೊಂದು ಮೊಳಕೆಗಳು ಬರುತ್ತೆ. ಸೊ ಇದರಿಂದ ರೈತರಿಗೂ ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಅದು ಚೆನ್ನಾಗಿ ಮೊಳಕೆ ಒಡೆದ್ಮೇಲೆ ನಾವು ನಾಟಿಗೆ ಬಳಸುವುದು ಸೂಕ್ತ.
1: ಅನೇಕ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ತಂದು ಕತ್ತರಿಸಿ ಅವತ್ತನೆ ಹಾಕ್ಬಿಡ್ತಾರೆ.
0: ಹೌದು,
1: ಆದ್ರೆ ವಿಜ್ಞಾನಿಗಳಾಗಿ ನೀವೇನ್ ಹೇಳ್ತೀರಾ ಅಂತ ಅಂದ್ರೆ ಕತ್ತರಿಸಿ ತಕ್ಷಣ ಹಾಕಬಾರ್ದು, ಅದನ್ನ ಇಟ್ಟು ಹಾಕ್ಬೇಕು ಅಂತ.
0: ಹೌದು ಹೌದು.
1: ಎಷ್ಟು ದಿವಸಗಳ ಕಾಲ ಇಡಬೇಕು, ಹಾಗೆ ಇಡೋದ್ರಿಂದ ಏನ್ ಅನುಕೂಲ?
0: ಇಡೋದು ಅಂದ್ರೆ ಮಿನಿಮಮ್ ಒಂದು ವಾರ ಹೇಳ್ತೀವಿ ನಾವು.
1: ಕತ್ತರಿಸಿದ ಮೇಲೆ ಒಂದ್ ವಾರ ಇಡಬೇಕು,
0: ಕತ್ತರಿಸಿ ಒಂದ್ ವಾರ ಇಡಬಹುದು. ಸೊ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಉಂಡೆಗೆಡ್ಡೆನೆ ಹಾಗೆ ಇಟ್ಟು ನೀವು ನಾಟಿ ಮಾಡುವ ಸಮಯದಲ್ಲಾದ್ರೂ ಕತ್ತರಿಸಬಹುದು. ಜಾಸ್ತಿ ದಿನ ಕತ್ತರಿಸಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಶ್ರಿಂಕ್ ಆಗುತ್ತೆ, ನಿಮಗೆ ಅದರಲ್ಲಿರುವಂತಹ ಮಾಯಿಶ್ಚರ್ ಕಂಟೆಂಟ್ ಲಾಸ್ ಆಗ್ಬಿಡುತ್ತೆ. ಸೊ ಒಂದು ವೇಳೆ ನಿಮ್ಗೆ ಮಾಯಿಶ್ಚರ್ ಕಂಟೆಂಟ್ ಲಾಸ್ ಆಯ್ತು ಅಂತಂದ್ರೆ ಗಡ್ಡೆ ಶ್ರಿಂಕ್ ಆದಾಗ ನಿಮ್ಗೆ ಮೊಳಕೆ ಬರೋದಿಲ್ಲ. ಹಂಗಾಗಿ ಆದಷ್ಟು ನಾವು ಕತ್ತರಿಸಿ ಇಡಕ್ಕೆ ಸಜೆಸ್ಟ್ ಮಾಡಲ್ಲ. ಯಾವ ರೀತಿ ಉಂಡೆಗಡ್ಡೆ ತಂದಿರ್ತಾರೋ ಅದೇ ಗಡ್ಡೆನೆ ಹಳಸಿಡ್ಬೇಕು. ಉಂಡೆಗಡ್ಡೆ ಮೊಳಕೆ ಬಂದ ನಂತರ ಕತ್ತರಿಸುವುದು ಒಳ್ಳೇದು. ಕತ್ತರಿಸಿದ ಗಡ್ಡೆನ ಸುಮಾರು 2 ದಿನವರೆಗೂ ಇಡಬಹುದು.
1: ಇಟ್ಟು ಆನಂತರ ಅದನ್ನ ಬೀಜೋಪಚಾರ ಮಾಡಿ ನೀವು ಹೇಳಿದಾಗೆ ಆನಂತರ ಬಳಕೆಯನ್ನ ಮಾಡಬಹುದು.
0: ಮುಖ್ಯವಾಗಿ ಬೀಜೋಪಚಾರ ಮಾಡುವಂತದ್ದು ಬಹಳ ಮುಖ್ಯ.
1: ಈ ಉಂಡೆಗಡ್ಡೆನೆ ಹಾಕಬಹುದು ಅಂತ ಹೇಳಿದ್ರಲ್ಲ, ಈ ಉಂಡೆಗಡ್ಡೆಯನ್ನ ಹಾಕಿಕೊಳ್ಳುವ ಮೂಲಕ ಏನ್ ಅನುಕೂಲಗಳನ್ನು ಮಾಡ್ಕೋಬಹುದು?
0: ಉಂಡೆಗಡ್ಡೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಕಣ್ಣುಗಳು ಜಾಸ್ತಿ ಸಿಗುತ್ತೆ. ನಿಮ್ಗೆ ಕತ್ತರಿಸಿದಾಗ ಏನಾಗುತ್ತೆ, ಕನಿಷ್ಠ 3-4 ಹೋಳು ಮಾಡಿರ್ತೀರ, ಒಂದೊಂದು ಹೋಳಲ್ಲಿ ಒಂದೊಂದೇ ಮೊಳಕೆ ಇರುತ್ತೆ, ಒಂದು ಮೊಳಕೆಯಿಂದ ಒಂದು ಕಾಂಡ ಬರುತ್ತೆ. ಅದೇ ಉಂಡೆಗಡ್ಡೆಲಿ ಏನಿರುತ್ತೆ, 5-6 ಮೊಳಕೆಗಳಿರುತ್ತೆ, 5-6 ಕಾಂಡ ಬರುತ್ತೆ. ನಿಮಗೆ ಕಾಂಡ ಜಾಸ್ತಿ ಆದ ತಕ್ಷಣ ನಿಮ್ಗೆ ಏನು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ, ನಿಮ್ಗೆ ಗಡ್ಡೆಗಳು ಕೂಡ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಉಂಡೆಗಡ್ಡೆ ಬಳಕೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಕಾಂಡ ಬೀಳುತ್ತೆ. ಹೆಚ್ಚಿನ ಕಾಂಡ ಬಂದಾಗ ನಿಮ್ಗೆ ಹೆಚ್ಚಿನ ಪತ್ರ ಹರಿತೃ ಪ್ರೊಡಕ್ಷನ್ ಆಗುತ್ತೆ, ಫುಡ್ ಪ್ರೊಡಕ್ಷನ್ ಆಗುತ್ತೆ, ಹಾಗೆ ಬೇರು ಚೆನ್ನಾಗಿ ಉಡ್ಕೊಳ್ಳುತ್ತೆ. ಹೆಚ್ಚಿನ ಮಟ್ಟದಲ್ಲಿ ಗಡ್ಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ.
1: ಈಗ ನಮ್ಮ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ, ಆ ಕಾರಣದಿಂದಲೇ ವಿಸ್ತೀರ್ಣವು ಕೂಡ ಬಹಳ ಕಡಿಮೆ ಆಗಿರತಕ್ಕಂಥದ್ದು. ಈಗ ತಾವು ವಿಜ್ಞಾನಿಯಾಗಿ ಯಾವ ತಳಿಯನ್ನ ಸಜೆಸ್ಟ್ ಮಾಡ್ತೀರಾ, ಯಾವ ತರಹದ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ನಮ್ಮ ಭಾಗದ ಕೃಷಿಕರು?
0: ಸಾಮಾನ್ಯವಾಗಿ ಈ ಹಿಂದೆ ಕುಫ್ರಿ ಜ್ಯೋತಿ ತಳಿ ಸುಮಾರು 40-50 ವರ್ಷದಿಂದ ಆ ಒಂದೇ ತಳಿನ ಬಳಕೆ ಮಾಡ್ತಿದ್ದಾರೆ. ಆ ತಳಿ ಒಂದು ಏನಪ್ಪಾ ಅಂದ್ರೆ ಕೊನೆ ಅಂಗಮಾರಿ ರೋಗಕ್ಕೆ ತುತ್ತಾಗುವಂತ ತಳಿ ಬಿಟ್ರೆ ಆ ಗಡ್ಡೆ ಸೈಜ್ ಎಲ್ಲ ಹೊಳಪಾಗಿರ್ಬೋದು, ಬಣ್ಣ ಆಗಿರ್ಬೋದು ಬಹಳಷ್ಟು ಚೆನ್ನಾಗಿರುತ್ತೆ. ಬಟ್ ಮಳೆ ನಿಮಗೆ ಜಾಸ್ತಿ ಬಿತ್ತು ಅಂತ ಹೇಳಿದ್ರೆ ಅಂಗಮಾರಿ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಇನ್ನು ಅದರ ಪರ್ಯಾಯವಾಗಿ ನಮ್ಗೆ ಇನ್ನೊಂದು ತಳಿ ಬಿಡುಗಡೆ ಮಾಡಿದ್ದಾರೆ, ಕುಫ್ರಿ ಹಿಮಾಲಿನಿ ಅಂತ. ಆ ಹಿಮಾಲಿನಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ರೋಗ ಬರುತ್ತೆ ಅಂತಲ್ಲ, ರೋಗವನ್ನು ಸ್ವಲ್ಪ ಮಟ್ಟಿಗೆ ತಡೆದಿಟ್ಕೊಳ್ಳುತ್ತೆ. ಏನು ಕೊನೆ ಅಂಗಮಾರಿ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರುವಂತಹ ತಳಿ, ಕಂಪ್ಲೀಟ್ ನಿರೋಧಕತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುತ್ತೆ. ಹಾಗೆ ಜ್ಯೋತಿಗೆ ಕಂಪೇರ್ ಮಾಡಿದ್ರೆ ಹಿಮಾಲಿನಿ ಹೆಚ್ಚು ಇಳುವರಿ ಬರುತ್ತೆ. ಹಾಗೆ ಈ ಹಿಂದೆ ಸುಮಾರು 2019-20 ಈಗ ಮತ್ತೆ ಹೊಸ ತಳಿಯನ್ನ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಶಿಮ್ಲಾದಿಂದ ಬಿಡುಗಡೆ ಮಾಡಿದ್ದಾರೆ. ಆ ತಳಿ ಬಂದ್ಬಿಟ್ಟು ಕುಫ್ರಿ ಕರಣ್ ಅಂತೇಳಿ. ಈ ಕುಫ್ರಿ ಕರಣ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬರುವಂತಹ ಕೊನೆ ಅಂಗಮಾರಿ ರೋಗವನ್ನು ಕಂಪ್ಲೀಟ್ ಆಗಿ ತಡೆದುಕೊಳ್ಳುವಂತಹ ಶಕ್ತಿ ಇರುವಂತಹ ತಳಿ, ನಿರೋಧಕತೆ ಇದೆ. ಈ ಒಂದು ಕರಣ್ ತಳಿಗೆ ಯಾವುದೇ ರೀತಿ ರೋಗ ಬರುವುದಿಲ್ಲ, ಹಾಗೆ ಜ್ಯೋತಿಗಿಂತ ದುಪ್ಪಟ್ಟು ಇಳುವರಿ ಕೊಡುವಂತಹ ತಳಿ. ಆದರೆ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈ ತಳಿಯ ಗಡ್ಡೆಗಳು ಪಂಜಾಬಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇಲ್ಲ. ಸೊ ನಮ್ಗೆ ಹಾಗಾಗಿ ಎರಡೇ ತಳಿ ಇವಾಗ ಲಭ್ಯ ಇರೋದು, ಒಂದು ಕುಫ್ರಿ ಜ್ಯೋತಿ ಹಾಗೆ ಕುಫ್ರಿ ಹಿಮಾಲಯನಿ. ಈ ಮುಂದಿನ ದಿನಗಳಲ್ಲಿ ಈ ಒಂದು ತಳಿಯನ್ನು ನಾವು ಜಾಸ್ತಿ ಪ್ರಮೋಟ್ ಮಾಡಿ ಮುಂದಿನ ವರ್ಷಗಳಲ್ಲಿ, ಇನ್ನು ಸ್ವಲ್ಪ ವರ್ಷಗಳು ಬೇಕಾಗುತ್ತೆ, ಅದಾದ ಮೇಲೆ ಈ ಕರಣ್ಣ ಲಭ್ಯತೆ ಸಿಕ್ಕಾಗ ಕರಣ್ಣ ಬೆಳಿಬಹುದು. ಈ ಒಂದು ತಳಿ ಬಹಳಷ್ಟು ಚೆನ್ನಾಗಿದೆ, ಜ್ಯೋತಿಗಿಂತ ಹೆಚ್ಚು ಇಳುವರಿ ಕೊಡುವಂತಹ ತಳಿ.
1: ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಬಿತ್ತನೆ ಬೀಜ ಸಿಗುತ್ತೆ ಅಂತ ಹೇಳಿ ಒಂದೆರಡು ಮಳೆ ಬಿದ್ದ್ಬಿಟ್ರೆ ಸಾಕು ರೈತರಲ್ಲಿ ಹಾಕಳ ಅಂತ ಒಂದು ಪ್ರವೃತ್ತಿ ಬಂದ್ಬಿಟ್ಟಿದೆ ಬಿತ್ತನೆ ಮಾಡೋ ಅಂತದ್ದು. ಆಮೇಲೆ ಇನ್ ಕೆಲವರು ಏನ್ ಮಾಡ್ತಾರೆ, ಮಳೆ ಬೀಳದನೆ ಇದ್ರು ಕೂಡ ನೀರಾವರಿ ಮಾಡ್ಕೊಂಡು ಬಿತ್ತನೆ ಮಾಡ್ಕೊಳ್ಳ ಅಂತ ಒಂದು ಪರಿಸ್ಥಿತಿಗಳು ಕೂಡ ನಾವು ನೋಡಿದ್ದೇವೆ. ಆದ್ರೆ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ವಾತಾವರಣ ಹೇಗಿರಬೇಕು?
0: ಇದು ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ರೈತರು ಏನ್ ಮಾಡ್ತಾರೆ, ಮೇ ತಿಂಗಳಲ್ಲಿ ಗಡ್ಡೆ ಸಿಕ್ಕಿದ ತಕ್ಷಣನೇ ಗಡ್ಡೆ ಸಿಕ್ಬಿಡ್ತು ಅಂತ ಇಮ್ಮಿಡಿಯೇಟ್ ಆಗಿ ಹೋಗಿ ನಾಟಿ ಮಾಡಿಬಿಡ್ತಾರೆ. ಸೊ ಏನಾಗುತ್ತೆ, ಒಂದೋ ಎರಡೋ ಮಳೆ ಬಿದ್ದಿರುತ್ತೆ. ಅಂತ ಸಂದರ್ಭದಲ್ಲಿ ಮಣ್ಣಿನ ಮೇಲ್ಪದರ ಮಾತ್ರ ನಿಮಗೆ ತಂಪಾಗಿರುತ್ತೆ, ಅದನ್ನು ನೀವು ಆಳವಾಗಿ ಉಳುಮೆ ಮಾಡಿ ನೋಡಿದಾಗ ಭೂಮಿ ಬಿಸಿಯಾಗೇ ಇರುತ್ತೆ. ಗಡ್ಡೆಗಳು ನೀವು ಕತ್ತರಿಸಿ ಬೇರೆ ಹಾಕಿರ್ತೀರ, ಆ ಬಿಸಿ ವಾತಾವರಣಕ್ಕೆ ನೀವು ಕತ್ತರಿಸಿದ ಗಡ್ಡೆಯನ್ನ ಹಾಕಿದಾಗ ಆ ಗಡ್ಡೆ ಬೆಂದೋಗುತ್ತೆ. ಬೆಂದೋದಾಗ ಏನಾಗುತ್ತೆ, ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಬರಲ್ಲ. ಅದಾದ್ಮೇಲೆ ಈ ಗಡ್ಡೆ ಚೆನ್ನಾಗಿಲ್ಲ ಅನ್ನೋ ಒಂದು ಹೇಳ್ತಾರೆ, ಗಡ್ಡೆ ಅನ್ನು ರೈತರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡುವಂತ ಪ್ರವೃತ್ತಿ ಇದೆ. ಚೆನ್ನಾಗಿಲ್ಲ ಗಡ್ಡೆ, ಈ ವರ್ಷ ಚೆನ್ನಾಗಿ ಬಂದಿಲ್ಲ, ನಮ್ಮ ಗಡ್ಡೆ ಕೊಳ್ತೋಯ್ತು ಅಂತ. ಮುಖ್ಯವಾಗಿ ಮಾಡುವಂತ ತಪ್ಪೇನಪ್ಪ ಅಂದ್ರೆ, ಭೂಮಿಯಲ್ಲಿ ತೇವಾಂಶ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನೋಡ್ಬೇಕು. ಭೂಮಿ ತಂಪಾಗಿರ್ಬೇಕು, ಭೂಮಿ ತಂಪಾಗಿದ್ರೆ ಮಾತ್ರ ಗಡ್ಡೆ ನಿಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ. ಭೂಮಿ ತಂಪಾಗಿಲ್ಲ ಅಂತ ಹೇಳಿದ್ರೆ ಆ ಗಡ್ಡೆಗಳು ಕೊಳೆಯುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಒಂದ್ ಎರಡರಿಂದ ಮೂರು ಬಾರಿ ಮಳೆ ಬಿದ್ದು ಭೂಮಿ ತಂಪಾದ್ಮೇಲೆ ನೀವು ನಾಟಿ ಮಾಡುವಂತದ್ದು ಸೂಕ್ತ. ಇನ್ನೊಂದೇನಪ್ಪ ಅಂದ್ರೆ, ನಾಟಿ ಮಾಡುವ ವಿಧಾನನೂ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈ ಗಡ್ಡೆ ತರಕಾರಿಗಳು ಆದಷ್ಟು ಭೂಮಿ ಆಳಕ್ಕೆ ಬಿಡುವುದರಿಂದ ನೀವು ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ಏನ್ ಮಾಡ್ತಾರೆ, ಜಾಸ್ತಿ ಆಳವಾಗಿ ಉಳುಮೆ ಮಾಡಲ್ಲ, ಮೇಲೆ ಮೇಲೆ ಪದರಗಳನ್ನ ಉಳುಮೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮೇಲ್ಗಡೆ ಪದರ ಲೂಸ್ ಆಗಿರುತ್ತೆ, ಕೆಳಗಡೆ ಮಣ್ಣು ಗಟ್ಟಿಯಾಗಿರುತ್ತೆ. ಆವಾಗ ಏನಾಗುತ್ತೆ, ನಾಟಿ ಮಾಡಿದಾಗ ಬೇರು ಬಿಟ್ಟಾಗ ಸಸಿ ಮೇಲ್ಗಡೆ ಪದರದಲ್ಲಿ ಮಾತ್ರ ನಿಮಗೆ ಗಡ್ಡೆ ಬಿಡುತ್ತೆ. ಆಳವಾಗಿ ಉಳುಮೆ ಮಾಡಿದಾಗ ಕೆಳ ಪದರಗಳಿಗೂ ಬೇರು ಎಲ್ಲ ಊಡಿ ಚೆನ್ನಾಗಿ ಗಡ್ಡೆಯನ್ನು ಕಟ್ತದೆ. ನೀವು ಪಂಜಾಬ್ ಭಾಗದಲ್ಲಿ ಹೋಗಿ ನೋಡೋದಾದರೆ ಮಣ್ಣು ಪೌಡರ್ ರೀತಿಯಲ್ಲಿ ಅವರು ಸಿದ್ಧತೆ ಮಾಡಿರ್ತಾರೆ, ಭೂಮಿ ಪುಡಿ ಆಕಾರದಲ್ಲಿರುತ್ತೆ. ಆ ರೀತಿ ಅವರು ಮೆಷಿನ್ನ ಬಳಕೆ ಮಾಡಿ ತುಂಬ ಆಳವಾಗಿ ಉಳುಮೆ ಮಾಡ್ತಾರೆ. ಹಾಗಾಗಿ ಅಲ್ಲಿನ ಇಳುವರಿ ಕಂಪೇರ್ ಮಾಡಿದ್ರೆ ನಮ್ಮ ಇಳುವರಿಗೆ ಎರಡರಷ್ಟು ಹೈಯೆಸ್ಟ್ ಇಳುವರಿ. ನಮ್ಮಲ್ಲಿ ನಿಮ್ಗೆ ಒಂದು ಎಕರೆಗೆ ಕನಿಷ್ಠ 4-5 ಟನ್ ಬಂದ್ರೆ ಅಲ್ಲಿ ಡಬಲ್ ಇಳುವರಿ, 15-20 ತೆಗಿತಾರೆ. ಸೊ ಯಾಕಪ್ಪ ಅಂದ್ರೆ ಭೂಮಿನ ಚೆನ್ನಾಗಿ ತಯಾರು ಮಾಡ್ತಾರೆ. ಸೊ ಹಾಗಾಗಿ ನೀವು ಆಲೂಗಡ್ಡೆ ನಿಮ್ಗೆ ಚೆನ್ನಾಗಿ ಇಳುವರಿ ಕೊಡ್ಬೇಕಂದ್ರೆ ಆಳವಾಗಿ ಉಳುಮೆ ಮಾಡ್ಬೇಕು, 2-3 ಬಾರಿ ಆಳವಾಗಿ ಉಳುಮೆ ಮಾಡ್ಬೇಕು. ಅದಾದ ನಂತರ ಬಿತ್ತನೆ ಮಾಡಕ್ಕೆ 2-3 ವಾರದ ಮುಂಚೆ ಭೂಮಿಗೆ ಚೆನ್ನಾಗಿ ಕಳೆತಂತ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕಾಗತ್ತೆ. ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗತ್ತೆ. ಆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳ್ತಿರ್ಬೇಕು, ಅದನ್ನ ನೀವು ಕೊನೆ ಉಳುಮೆ ಆದಾಗ ಮಣ್ಣಿಗೆ ಹರಡ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಇನ್ನು ನಾವು ನಾಟಿಯನ್ನ ವಿವಿಧ ರೀತಿಯಲ್ಲಿ ಮಾಡಬಹುದು. ಮೊದಲನೇ ವಿಧಿ ಅಂತ ಹೇಳಿದ್ರೆ, ಯೂಶ್ವಲಿ ನಮ್ಮ ಕಡೆ ನೇಗಿಲು ಬಳಕೆ ಮಾಡಿ ಬೋದು ಮತ್ತೆ ಹರಿಗಳನ್ನ ಮಾಡ್ತಾರೆ, ಇಲ್ಲ ಟ್ರ್ಯಾಕ್ಟರ್ ಬಳಸಿ ಬೋದು ಅಥವಾ ಹರಿಗಳನ್ನ ಮಾಡ್ತಾರೆ. ಸೊ ಯಾವ್ದಾದ್ರೂ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೋ ಆ ಸೂಕ್ತದಲ್ಲಿ ಬೋದು ಹರಿಗಳನ್ನ ನಾಟಿ ಮಾಡಬಹುದು. ಸೊ ನಿಮ್ಗೆ 2 ಅಡಿ ಸಾಲ್ ಬೇಕು, ಒಂದು ಸಾಲಿಂದ ಕನಿಷ್ಠ 2 ಅಡಿ ಬೇಕು, ಕನಿಷ್ಠ 60 ಸೆಂಟಿಮೀಟರ್ ಅಂತರ ಇರಬೇಕು. ಇನ್ನು ಗಡ್ಡೆ ಮಾಡುವಾಗ ಗಡ್ಡೆಗಳ ಅಂತರ 45 ಸೆಂಟಿಮೀಟರ್, 1.5 ಅಡಿಯಿಂದ 1 ಗಡ್ಡೆಯಿಂದ 1 ಗಡ್ಡೆಗೆ ಅಂತರವನ್ನ ಕೊಟ್ಟು ನಾಟಿ ಮಾಡಬಹುದು. ಹೀಗೆ ಮಾಡಿ ನೀವು ಬೋದುಗಳಲ್ಲಿ ನಾಟಿ ಮಾಡಿ ಅದಾದ ಮೇಲೆ ಮಣ್ಣನ್ನ ಮುಚ್ಚಬೇಕಾಗತ್ತೆ. ಇನ್ನು ಕೆಲವೊಂದೇ ಹೊಸ ಟ್ರ್ಯಾಕ್ಟರ್ ಚಾಲಿತ ನಿಮಗೆ ಪ್ಲಾಂಟರ್ ಕೂಡ ಅವೈಲಬಲ್ ಇದೆ. ಸೊ ಇದೇನಪ್ಪ ಅಂತಂದ್ರೆ, ಇಬ್ರು ಮನುಷ್ಯರು ಮೇಲ್ಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತೆ, ಇಬ್ರು ಮನುಷ್ಯರು 2 ಗಡ್ಡೆಗಳನ್ನ ಹಾಕ್ತಾ ಇರ್ತಾರೆ, ಇಮ್ಮಿಡಿಯೇಟ್ ಗಡ್ಡೆನೂ ಕೆಳಗಡೆ ಬೀಳ್ತಾ ಇರುತ್ತೆ, ಅದ್ರ ಮೇಲೆ ಮಣ್ಣು ಮುಚ್ಕೊಂತ ಹೋಗುತ್ತೆ. ಈ ರೀತಿ ನೀವು ಟ್ರ್ಯಾಕ್ಟರ್ ಚಾಲಿತ ಪ್ಲಾಂಟರ್ ಕೂಡ ಬಳಕೆ ಮಾಡಬಹುದು. ಇದರಿಂದ ನಿಮಗೆ ಒಂದು ಕನಿಷ್ಠ 1.5 ಗಂಟೆಲೆ ನಿಮಗೆ 1 ಎಕರೆ ಪ್ರದೇಶನ ನಾಟಿ ಮಾಡಬಹುದು. ಬಟ್ ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಇದ್ ಮಾಡಕ್ಕೆ ಭೂಮಿ ಚೆನ್ನಾಗಿ ಪುಡಿಯಾಗಿರ್ಬೇಕು. ಹೆಂಟೆ ಇತ್ತು ಅಂತಂದ್ರೆ ಆ ಟ್ರ್ಯಾಕ್ಟರ್ ಚೆನ್ನಾಗಿ ಪ್ಲಾಂಟರ್ ಮೂವ್ ಆಗೋದಿಲ್ಲ. ಸೊ ಚೆನ್ನಾಗಿ ರೋಟೋವೇಟರ್ ಅಲ್ಲಿ ಮಣ್ಣನ್ನ ಪುಡಿಯಾಗಿ ಮಾಡಿ ನೀವು ಇದನ್ನ ಬಳಕೆ ಮಾಡಬೇಕಾಗತ್ತೆ. ಇನ್ನು ನೀವು ಕೋಲಾರ, ಚಿಕ್ಕಬಳ್ಳಾಪುರ, ಆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನೋಡೋದಾದ್ರೆ ಅಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ನಾಟಿ ಮಾಡ್ತಾರೆ. ಅಂದ್ರೆ ಏರು ಮಡಿ ಬಳಕೆ ಮಾಡಿ ಮಾಡ್ತಾರೆ, ಏನು ಬೆಡ್ ಅಂತ ಕರಿತೀವಲ್ಲ ಆ ರೀತಿ ಬೆಡ್ನ ತಯಾರಿಸಿ ಅದರಲ್ಲಿ ಗಡ್ಡೆಗಳನ್ನ ನಾಟಿ ಮಾಡ್ತಾರೆ. ಇದಕ್ಕೆ ಏರು ಮಡಿ 1 ಮೀಟರ್ ಅಗಲ, ನಿಮ್ಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೋ ಅಷ್ಟು ಉದ್ದವಾದ ಮಡಿಗಳನ್ನ ಮಾಡ್ಕೊಳ್ಬೇಕು. ಕನಿಷ್ಠ 15-20 ಸೆಂಟಿಮೀಟರ್ ಎತ್ತರ ಇರಬೇಕು. ಇನ್ನು ಜೋಡಿ ಸಾಲು ಪದ್ಧತಿ ಮಾಡ್ಬೇಕಂದ್ರೆ ಅದಕ್ಕೆ ನೀರಾವರಿ ವ್ಯವಸ್ಥೆ ಇರಬೇಕಾಗತ್ತೆ. ನೀರಾವರಿ ವ್ಯವಸ್ಥೆ ಇದ್ದಾಗ ನಾವು ಮಾಡೋದು ಸೂಕ್ತ. ಇನ್ನೇನ್ ಮಾಡ್ತಾರೆ ಅಂತಂದ್ರೆ, ಈ ಜೋಡಿ ಸಾಲಲ್ಲಿ 45 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ, 20 ಸೆಂಟಿಮೀಟರ್ ಗಡ್ಡೆಯಿಂದ ಗಡ್ಡೆಗೆ ಅಂತರವನ್ನು ಕೊಟ್ಟು ನಾಟಿ ಮಾಡಬೇಕು. ಇನ್ನು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, 2 ಸಾಲುಗಳ ಮಧ್ಯೆ ಒಂದು ಡ್ರಿಪ್ ಲೈನ್ ನ ಅಳವಡಿಸ್ತಾರೆ. ನೀರಾವರಿ ಇದ್ದಾಗ ಈ ಒಂದು ಜೋಡಿ ಸಾಲು ಪದ್ಧತಿ ಬಹಳ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಜೋಡಿ ಸಾಲು ಪದ್ಧತಿಯ ಉಪಯೋಗಗಳಂದ್ರೆ, ಇದಕ್ಕೆ ಮಣ್ಣು ಕೊಡುವಂತ ಅವಶ್ಯಕತೆ ಇಲ್ಲ. ಇನ್ನು ಸಾಮಾನ್ಯವಾಗಿ ನಾವು ರೈತರು ಹಾಸನ ಭಾಗದಲ್ಲಿ ನೋಡಿದ್ರೆ 30 ದಿನ ಕನಿಷ್ಠ ಒಂದು ತಿಂಗಳಾದ್ಮೇಲೆ ಅದಕ್ಕೆ ಮಣ್ಣು ಕೊಡ್ತಾರೆ, ಜೊತೆಗೆ ಮೇಲ್ಗೊಬ್ಬರವನ್ನ ಕೊಡ್ತಾರೆ. ಈ ಜೋಡಿ ಸಾಲು ಪದ್ಧತಿಲಿ ಆಲ್ರೆಡಿ ನೀವು ಮೊದಲೇ ಏರುಮಡಿ ಮಾಡಿರ್ತೀರಾ, ಹಾಗಾಗಿ ಮತ್ತೆ ಮಣ್ಣು ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗೆ ಈ ಒಂದು ಪದ್ಧತಿಯಲ್ಲಿ ಹಸಿರು ಗಡ್ಡೆಗಳು ಕಡಿಮೆ ಇರುತ್ತೆ, ಯಾಕಂದ್ರೆ ನೀಟಾಗಿ ಮಣ್ಣು ಕೊಡ್ತಾರೆ. ಸೊ ಮಣ್ಣು ಕೊಡೋದ್ರಿಂದ ನಿಮಗೆ ಯಾವುದೇ ಗಡ್ಡೆಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಲ್ಲ. ಹಸಿರು ಗಡ್ಡೆಗಳು ಏನಕ್ಕೆ ಬರುತ್ತೆ ಅಂದ್ರೆ, ಗಡ್ಡೆಗಳು ಸೂರ್ಯನ ಬೆಳಕು ಬಿದ್ದಾಗ ಹಸಿರು ಗಡ್ಡೆಗಳಾಗತ್ತೆ. ಚೆನ್ನಾಗಿ ಬೆಡ್ ಮಾಡೋದ್ರಿಂದ ಸೂರ್ಯನ ಬೆಳಕು ತಾಗೋದಿಲ್ಲ, ಹಸಿರು ಗಡ್ಡೆಗಳ ಪ್ರಮಾಣನು ಕೂಡ ಕಡಿಮೆ ಇರುತ್ತೆ. ಅದೇ ರೀತಿ ನೀವು ಪ್ಲಾಂಟರ್ ಬಳಕೆಯಲ್ಲೂ ಕೂಡ ಮಣ್ಣು ಕೊಡುವಂತ ಅವಶ್ಯಕತೆ ಇಲ್ಲ. ಸೊ ಪ್ಲಾಂಟಿಂಗ್ ಮಾಡೋ ಟೈಮ್ ಅಲ್ಲಿ

0: ನಿಮಗೆ ಏರುಮಡಿಯಾಗಿ ಜೊತೆಗೆ ಗಡ್ಡೆನೂ ಕೂಡ ಬೀಳ್ತಾ ಹೋಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ, ಪ್ಲಾಂಟರ್ ನಲ್ಲಿ ನೀವು ಹೋಳು ಆಗಿರುವಂತಹ ಗಡ್ಡೆನ ಹಾಕ್ಲಿಕ್ಕಾಗಲ್ಲ. ಹೋಳು ಗಡ್ಡೆ ಉಲ್ಟಾ ಪಲ್ಟಾ ಬಿದ್ದ್ಬಿಡುತ್ತೆ. ಸೊ ಉಂಡೆಗಡ್ಡೆನೆ ಬಳಕೆ ಮಾಡಬೇಕು. ಸೊ ಪ್ಲಾಂಟರ್ ನಲ್ಲಿ ನೀವು ಬಳಕೆ ಮಾಡೋದನ್ನ ಸಣ್ಣ ಗಾತ್ರದ ಉಂಡೆಗಡ್ಡೆಗಳನ್ನ ಬಳಕೆ ಮಾಡಬೇಕು.
1: ಈ ಬಿತ್ತನೆಯ ಸಮಯದಲ್ಲಿ ಏನೆಲ್ಲ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ನೀರಾವರಿಯನ್ನು ಕೂಡ ಮಾಡಿಕೊಳ್ಬಹುದು ಹೇಗೆ?
0: ಬಿತ್ತನೆ ಸಮಯದಲ್ಲೇ ನಾವು ಶಿಫಾರಸು ಮಾಡಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ 75 ಕೆಜಿಯಷ್ಟು ರಂಜಕ, 75 ಕೆಜಿಯಷ್ಟು ಸಾರಜನಕ, 100 ಕೆಜಿಯಷ್ಟು ಪೊಟ್ಯಾಶ್ ಬೇಕಾಗುತ್ತೆ. ಸೊ ನಾವು ಬಿತ್ತನೆ ಮಾಡಿ ನಾಟಿ ಮಾಡಿದ ನಂತರ ಪೂರ್ಣ ಪ್ರಮಾಣದ ಪೊಟ್ಯಾಶ್ ಮತ್ತು ಪೂರ್ಣ ಪ್ರಮಾಣದ ರಂಜಕವನ್ನು ಬಳಕೆ ಮಾಡಬೇಕು. ಹಾಗೆ 50%ಅಷ್ಟು ಸಾರಜನಕವನ್ನು ಬಳಕೆ ಮಾಡಬೇಕು. ಇನ್ನು ಮುಖ್ಯವಾದ ತಪ್ಪೇನು ಮಾಡ್ತಾರೆ ಅಂದರೆ, ಆ ಗೊಬ್ಬರಗಳು ಆಲೂಗಡ್ಡೆ ಏನು ನಾಟಿ ಮಾಡಿರ್ತಾರಲ್ಲ, ಬಿತ್ತನೆ ಮಾಡಿರುವಂತಹ ಸಾಲಿಗೆ ಹಾಕಬಾರ್ದು. ಏನಾಗುತ್ತೆ, ಈ ಗೊಬ್ಬರಗಳೇನಾದರೂ ಕಣ್ಣಿಗೆ ಬಿದ್ದಾಗ ಮೊಳಕೆ ಸುಟ್ಟೋಗುತ್ತೆ. ಹಾಗಾಗಿ ಪಕ್ಕದ ಸಾಲಿಗೆ ಏರು ಮಡಿ ಮಾಡಿರ್ತಾರಲ್ಲ, ಆ ಏರು ಮಡಿಗೆ ನೀವು ಸಾಲಿನಲ್ಲಿ ಗೊಬ್ಬರವನ್ನ ಹಾಕ್ಬೇಕಾಗ. ಒಂದು ವೇಳೆ ಏನಾದ್ರೂ ಗೊಬ್ಬರ ನಿಮ್ಗೆ ಕಣ್ಣಿಗೆ ಬಿತ್ತು ಅಂತಂದ್ರೆ ಮೊಳಕೆ ಸುಟ್ಟೋಗುತ್ತೆ, ನಿಮ್ಗೆ ಮೊಳಕೆ ಬರೋದಿಲ್ಲ, ಸಸಿ ಬರೋದಿಲ್ಲ. ಇದೊಂದು ಮುಖ್ಯವಾದ ಅಂಶ. ಇನ್ನು ಉಳಿದಂತಹ ಸಾರಜನಕ ಯಾವಾಗ ಮಣ್ಣು ಕೊಡ್ತಾರಲ್ಲ, 1 ತಿಂಗಳಾದ್ಮೇಲೆ ಮಣ್ಣು ಕೊಡುವಂತಹ ಸಮಯದಲ್ಲಿ ಮೇಲ್ಗೊಬ್ಬರವಾಗಿ 50% ಸಾರಜನಕವನ್ನ ಕೊಡಬೇಕು. ನಮ್ಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳಂದ್ರೆ 75 75 100, 75% ಸಾರಜನಕ, 75% ರಂಜಕ, 100% ಪೊಟ್ಯಾಶ್. ಇಷ್ಟು ಗೊಬ್ಬರಗಳು ಸಾಕಾಗತ್ತೆ. ಇದಲ್ಲದೆ ನಮ್ಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ನಾವು ಕೊಡಬಹುದು. ಸೂಕ್ಷ್ಮ ಪೋಷಕಾಂಶಗಳಲ್ಲಿ ನಿಮಗೆ IHR ಬೆಂಗಳೂರಿಂದ ವೆಜಿಟಬಲ್ ಸ್ಪೆಷಲ್ ಅಂತ ಸಿಗುತ್ತೆ. ಈ ತರಕಾರಿ ಸ್ಪೆಷಲ್ ಅಂತಾನೆ ನಿಮ್ಗೆ ಸಿಗುತ್ತೆ, ಇದು ಬೆಂಗಳೂರಿಂದನಾದರೂ ತರಿಸ್ಬೋದು. ಸೊ ಈ ಒಂದು ವೆಜಿಟಬಲ್ ಸ್ಪೆಷಲ್ಲು 3 ಹಂತದಲ್ಲಿ ಕೊಡಬೇಕಾಗತ್ತೆ. ಇದು ಸಿಂಪರಣೆ ಮಾಡುವಂಥದ್ದು. ಈ ಒಂದು ಸಿಂಪರಣೆ ಮಾಡೋದ್ರಿಂದ ಇದರಲ್ಲಿ ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಇರುತ್ತೆ. ಸಾಮಾನ್ಯವಾಗಿ ರೈತರು ನಾವು NPK ಬಿಟ್ಬಿಟ್ಟು ಯಾವುದೇ ಸೂಕ್ಷ್ಮ ಪೋಷಕಾಂಶಗಳು ಕೊಡೋದಿಲ್ಲ. ಸೊ ನಿಮಗೆ ಆಲೂಗಡ್ಡೆ ಇಳುವರಿ ಚೆನ್ನಾಗಿ ಕೊಡಬೇಕಂದ್ರೆ ಬೋರಾನ್ ಬೇಕು, ಜಿಂಕ್ ಬೇಕು, ಮೆಗ್ನೀಷಿಯಂ ಬೇಕು, ಹಾಗೆ ಐರನ್ ಬೇಕು, ಸಾಕಷ್ಟು ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗಿರುತ್ತೆ. ನೀವು ಸೂಕ್ಷ್ಮ ಪೋಷಕಾಂಶ ಕೊಟ್ಟಾಗ 10-15% ಹೆಚ್ಚಿನ ಇಳುವರಿ ಬರ್ತದೆ. ಸೊ ನೀವು ಏನು ಬರೀ NPKಲೆ ಬೆಳೆಯೋದಕ್ಕೆ ಕಂಪೇರ್ ಮಾಡಿದ್ರೆ ಸೂಕ್ಷ್ಮ ಪೋಷಕಾಂಶಗಳಲ್ಲಿ 10-15% ಇಳುವರಿನ ಹೆಚ್ಚು ಜಾಸ್ತಿ ಮಾಡಬಹುದು. ಇನ್ನು ವೆಜಿಟಬಲ್ ಸ್ಪೆಷಲ್ ಯಾವ ರೀತಿ ತಯಾರು ಮಾಡ್ಬೇಕಂದ್ರೆ, ಅದು 5 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸ್ಬೇಕು. ಬೆರೆಸ್ಬಿಟ್ಟು ಸ್ಪ್ರೇ ಮಾಡ್ತಿರಲ್ಲ, ಆ ಕ್ಯಾನಿಗೆ 1 ನಿಂಬೆಹಣ್ಣು 1 ಶಾಂಪೂ ಪ್ಯಾಕೆಟ್ ಹಾಕಬೇಕಾಗತ್ತೆ. ಯಾಕಂದ್ರೆ ಇದು ರಸಸಾರವನ್ನ ಮೇಂಟೈನ್ ಮಾಡುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ರಸಸಾರ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ಶಾಂಪೂ ಪ್ಯಾಕೆಟ್ ಹಾಕೋದ್ರಿಂದ ಅದು ನಿಮಗೆ ಅಂಟುವಂತ ಪ್ರಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ವೆಜಿಟಬಲ್ ಸ್ಪೆಷನ್ನ 3 ಹಂತದಲ್ಲಿ ಸಿಂಪರಣೆ ಮಾಡಬೇಕು. ಮೊದಲನೇ ಹಂತದಲ್ಲಿ 30 ದಿನಕ್ಕೆ, ಎರಡನೇ ಹಂತದ್ದು ಗಡ್ಡೆ ಕಟ್ಟುವಂತಹ ಸಮಯ 50 ದಿನಕ್ಕೆ, ಅದಾದ್ಮೇಲೆ 60-70 ದಿನಕ್ಕೆ ಹಂತದಲ್ಲಿ ನೀವು ಸಿಂಪರಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಇಳುವರಿ ಬರುತ್ತೆ. ಅದೇ ರೀತಿ ಪೊಟ್ಯಾಟೊ ಸ್ಪೆಷಲ್ ಅಂತ, ಯಾವ ರೀತಿ ಬಾಳೆ ಸ್ಪೆಷಲ್ ಆಗಿರ್ಬೋದು, ಅಡಿಕೆ ಸ್ಪೆಷಲ್ಲು, ತೆಂಗು ಸ್ಪೆಷಲ್ ಅಂತ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ರಿಲೀಸ್ ಮಾಡಿದ್ದಾರೆ, ಅದೇ ರೀತಿ ಪೊಟ್ಯಾಟೊ ಸ್ಪೆಷಲ್ ಅನ್ನುವಂಥ ಇದು ಒಂದು ಗೊಬ್ಬರ, ಇದನ್ನು ಕೂಡ ನೀವು ಬಿಡುಗಡೆ ಮಾಡಿದ್ದಾರೆ. ಈ ಪೊಟ್ಯಾಟೊ ಸ್ಪೆಷಲ್ಲು ಕೂಡ ಇದರಲ್ಲಿ ಏನು ನಿಮಗೆ ಸೂಕ್ಷ್ಮ ಪೋಷಕಾಂಶಗಳು ಬೇಕು ಅದನ್ನು ಕೂಡ ಬಳಕೆ ಮಾಡಿರ್ತಾರೆ. ಈ ಸ್ಪೆಷಲ್ಲು 3 ಗ್ರಾಮ್ ಸ್ಪ್ರೇ ಮಾಡಬೇಕು, 3 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಇದನ್ನು ಕೂಡ ಸಿಂಪರಣೆ ಮಾಡುವಂಥದ್ದು. ಇವೆರಡೂ ನಾವು ಬಳಕೆ ಮಾಡಿದರೆ ಸಾಕು, ನಿಮಗೆ ಹೆಚ್ಚಿನ ಇಳುವರಿ ಸಿಗುತ್ತೆ.
1: ಇನ್ನು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಮಳೆ ಆಶ್ರಯದಲ್ಲಿ ಆಲೂಗಡ್ಡೆಯನ್ನು ಬೆಳೀತಾರೆ. ಏನಾದರೂ ಮಳೆ ಕೈ ಕೊಡ್ತು ಅಂತ ಹೇಳಿದರೆ, ಮಳೆ ಸಕಾಲಕ್ಕಾಗಲಿಲ್ಲ ಅಂತ ಹೇಳಿದರೆ, ಅನುಕೂಲ ಇದ್ದಂಥವರು ನೀರಾವರಿ ವ್ಯವಸ್ಥೆಗಳನ್ನು ಹೇಗೆ ಮಾಡಿಕೊಳ್ಬೇಕು?
0: ಇನ್ನು ಸಾಮಾನ್ಯವಾಗಿ ಮಳೆಯಾಶ್ರಿತದಲ್ಲಿ ಬೆಳೆಯುವಾಗ ನಾವು ಮುಂಗಾರಲ್ಲೇ ಬೆಳಿತೀವಿ. ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಸಾಕಷ್ಟು 1-2 ಮಳೆ ಬೀಳುತ್ತೆ, ಆ ಮಳೆ ಸಾಕಾಗುತ್ತೆ. ಆದರೆ ನಿಮಗೆ 70-75 ದಿವಸದಲ್ಲಿ ಹಂತದಲ್ಲಿ ಒಂದು ಇರಿಗೇಷನ್ ಕೊಡಬೇಕು. ಸೊ ಆ ನೀರು ಕೊಟ್ಟಾಗ ಏನಾಗುತ್ತೆ, ನಿಮಗೆ ಗಡ್ಡೆ ಸೈಜ್ ಚೆನ್ನಾಗಿ ಬರುತ್ತೆ. ನೀವು ಆ ಹಂತದಲ್ಲಿ ಏನಾದರೂ ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಗಡ್ಡೆ ಸಣ್ಣ ಗಾತ್ರದಾಗುತ್ತೆ, ಹಾಗೆ ಶೈನಿಂಗು ಕೂಡ ಬರೋದಿಲ್ಲ. ಸೊ ನೀವು ಒಂದು 65-70 ದಿವಸ ಅಂತರದಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಪೋರ್ಟಿವ್ ಇರಿಗೇಷನ್ ಕೊಡಬೇಕಾಗತ್ತೆ. ಅದನ್ನು ನೀವು ನೀರಾದರೂ ಹಾಯಿಸ್ಬೋದು, ಇಲ್ಲ ಸ್ಪ್ರಿಂಕ್ಲರ್ ಆದರೂ ಅಥವಾ ಜೆಟ್ ಬಳಕೆ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ಇನ್ನು ನೀವು ಹಿಂಗಾರಲ್ಲಿ ಬೆಳೆಯೋದಾದರೆ ನೀರಾವರಿ ವ್ಯವಸ್ಥೆ ಇರಲೇಬೇಕು. ಸೊ ಮುಂಗಾರಲ್ಲಿ ಏನು ಅವಶ್ಯಕತೆ ಇಲ್ಲ, ಒಂದು ನೀರು ನೀವು ಪ್ರೊಟೆಕ್ಟಿವ್ ಇರಿಗೇಷನ್ ಕೊಟ್ಟರೆ ಸಾಕಾಗತ್ತೆ. ಹಿಂಗಾರಲ್ಲಿ ಏನಾಗಿರುತ್ತೆ ಅಂದರೆ ಬಿಸಿಲಿರುತ್ತೆ, ಅಂಥ ಸಮಯದಲ್ಲಿ ನಿಮಗೆ ಆಲೂಗಡ್ಡೆ ನೋಡಿದ್ರೆ ಮುಂಗಾರಿ

0: ನೀರಿನ ವ್ಯವಸ್ಥೆಗೆ ಸಾಕಾಗತ್ತೆ. ಇನ್ನು 2 ದಿನಕ್ಕೊಮ್ಮೆ ನೀವು ನೀರನ್ನ ಹಾಯಿಸ್ಬೇಕಾಗತ್ತೆ. ಸೊ ವಾತಾವರಣ, ಮಳೆಯನ್ನು ನೋಡಿಕೊಂಡು, ಬಿಸಿಲಿನ ಪ್ರಖರತೆ ನೋಡಿಕೊಂಡು ನೀವು ನೀರನ್ನ ಕೊಡಬೇಕಾಗತ್ತೆ.
1: ಇದಿಷ್ಟು ನೀರಾವರಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಆಲೂಗಡ್ಡೆಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಅನೇಕ ಅಂತರ ಬೆಳೆಗಳನ್ನ ಬೆಳೆದುಕೊಳ್ತಕ್ಕಂಥ ಪ್ರವೃತ್ತಿಯೂ ಕೂಡ ಇದೆ. ಯಾವೆಲ್ಲ ಅಂತರ ಬೆಳೆಯನ್ನ ಆಲೂಗಡ್ಡೆಯಲ್ಲಿ ಮಾಡಿಕೊಳ್ಬಹುದು?
0: ಆಲೂಗಡ್ಡೆಯಲ್ಲಿ ನೀವು ಹಲವಾರು ಕಾಳು ಬೆಳೆಗಳು ಅಂದ್ರೆ ಬೀನ್ಸ್ ಆಗಿರ್ಬೋದು, ಹರಳಾಗಿರ್ಬೋದು, ಅಲಸಂದೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂತಹ ಕಾಳು ಬೆಳೆಗಳನ್ನ ನೀವು ಬೆಳ್ಕೋಬಹುದು. ಜೊತೆಗೆ ಸೊಪ್ಪನ್ನು ಕೂಡ ಚೆಲ್ತಾರೆ. ಸೊಪ್ಪು ಹೇಗಿದ್ರು ನಿಮಗೆ ಬೇಗ ಬಂದ್ಬಿಡುತ್ತೆ, 1 ತಿಂಗಳಲ್ಲೇ ನಿಮಗೆ ಸೊಪ್ಪು ಬಂದ್ಬಿಡುತ್ತೆ, ಕಟಾವು ಮಾಡ್ತಾರೆ. ಹಾ, ಮೂಲಂಗಿ ಹಾಕ್ತಾರೆ, ಹಾಗೆ ಸುತ್ತಲೂ ನಿಮಗೆ ಹರಳು ಹಾಕ್ತಾರೆ ಬಾರ್ಡರ್ ಕ್ರಾಪ್ ಆಗಿ. ಈ ರೀತಿ ನೀವು ಅಂತರ್ ಬೆಳೆಗಳನ್ನಾಗಿ ನಾವು ಬೆಳ್ಕೊಳ್ಬಹುದು.
1: ಈಗ ತೊಗರಿ ಹಾಕೋದಾದ್ರೆ ಅಥವಾ ಬೀನ್ಸ್ ಹಾಕೋದಾದ್ರೆ ಅಂತರ ಎಷ್ಟು ಇಟ್ಕೋಬೇಕು?
0: ಬೀನ್ಸ್ ಹಾಕ್ದಾಗ ಅಂತರ ಏನಪ್ಪ ಅಂದ್ರೆ, ಈಗ 2 ಸಾಲು ನೀವು ಆಲೂಗಡ್ಡೆ ಹಾಕಿ, 1 ಸಾಲು ನೀವು ಬೀನ್ಸ್ ಹಾಕೊಳ್ಬಹುದು. ಈಗ ಸಾಮಾನ್ಯವಾಗಿ 2 ಅಡಿ ಸಾಲು ಮಾಡಿರ್ತಾರೆ. ಸೊ 2 ಅಡಿ ಸಾಲದು 2 ಸಾಲು ಆದ್ಮೇಲೆ 1 ಸಾಲಲ್ಲಿ ನೀವು ಬೀನ್ಸ್ ಹಾಕೊಳ್ಬಹುದು, ಮತ್ತೆ 2 ಸಾಲು ಆಲೂಗಡ್ಡೆ, ಮತ್ತೆ 2 ಸಾಲು ಅದಾದ ನಂತರ 1 ಸಾಲು ಬೀನ್ಸ್ ಹಾಕ್ಬಹುದು. ಕಮಿಷ್ಠ 2-2 ಸಾಲು ಆದ ತಕ್ಷಣ ನಾವು 1 ಸಾಲನ ಬೀನ್ಸ್ ಅಥವಾ ತೊಗರಿ ಆಗಿರ್ಬೋದು ನಾವು ಹಾಕೊಂಡು ಬೆಳ್ಕೋಬಹುದು.
1: ಅಂತರ ಬೆಳೆ ಬೆಳೆದುಕೊಳ್ಳೋದ್ರಿಂದ ಏನ್ ಅನುಕೂಲ ಆಲೂಗಡ್ಡೆಯಲ್ಲಿ?
0: ಅಂತರ ಬೆಳೆ ಬೆಳೆಯೋದ್ರಿಂದ ಏನಾಗಿರುತ್ತೆ ಅಂದ್ರೆ, ಈ ಕೆಲವೊಂದು ಸೊಪ್ಪು ತರಕಾರಿಗಳೆಲ್ಲ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಬಂದ್ಬಿಡುತ್ತೆ. ಸೊ ಆ ಸೊಪ್ಪಿನ ಒಂದು ಪೋಷಕಾಂಶಗಳು ಭೂಮಿಯಲ್ಲೇ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಪೋಷಕಾಂಶಗಳು, ಗಿಡದಿಂದ ಬಂದಂತ ಪೋಷಕಾಂಶಗಳನ್ನ ಇದು ಹೇಳ್ಕೊಳ್ಳುತ್ತೆ. ಇನ್ನು ನೀವು ಈ ದ್ವಿದಳ ಧಾನ್ಯಗಳು ಹಾಕೋದ್ರೆ ನಿಮಗೆ ಗೊತ್ತು, ದ್ವಿದಳ ಧಾನ್ಯ ಹಾಕೋದ್ರಿಂದ ಸಾರಜನಕ ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಸೊ ದ್ವಿದಳ ಧಾನ್ಯ ಹಾಕೋದ್ರಿಂದ ಸಾರಜನಕ ರಿಲೀಸ್ ಆಗುತ್ತೆ ಮಣ್ಣಲ್ಲಿ. ಅಂತ ಸಾರಜನಕ ಈ ನಮ್ಮ ಆಲೂಗಡ್ಡೆ ಸಸಿ ಹೀರ್ಕೊಂಡ್ಬಿಟ್ಟು ಅದರಲ್ಲೂ ಕೂಡ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ.
1: ಹೀಗೆ ಅನೇಕ ಅಂತರ ಬೆಳೆಗಳನ್ನು ಕೂಡ ಬೆಳೆದುಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಆರ್ಥಿಕವಾಗಿ ಒಂದಷ್ಟು ಅನುಕೂಲ
0: ಆರ್ಥಿಕವಾಗಿ ಅನುಕೂಲ ಆಗುತ್ತೆ.
1: ಇನ್ನು ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನನ್ನ ದೂರವಾಣಿ ಸಂಖ್ಯೆ 8-2-9-6-5-7-3-4-1.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 8-2-9-6-5-7-3-4-1.
1: ಒಳ್ಳೆಯದು ಜಿ ಸಿ ಸಂಧ್ಯಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರದ ಪದ್ಧತಿಗಳು ಹಾಗೂ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳು, ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರವಿಬಾಬು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ತೋಟಗಾರಿಕೆ ಇಲಾಖೆ ಹಾಸನ.
2: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ ಚಿಂತಾಮಣಿ ಕೊಡ್ಲೇಕೆರೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
4: ಎಸ್ಆರ್ಎಸ್ ಪ್ರಜ್ಞ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10 ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11 ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12 ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇದ್ದರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
9: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
10: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
8: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
9: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
10: ಈ ಕಾರ್ಯಕ್ರಮದ ಪ್ರಾಯೋಜಕರು
9: ತೋಟಗಾರಿಕೆ ಇಲಾಖೆ ಹಾಸನ.

ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಬಳಸಿದಷ್ಟು ಉರಿದು ಹೋಗುತ್ತದೆ. ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು. ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ದಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡೂ ಏಷ್ಯಾ ರಾಷ್ಟಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ ಒಂದು

0: ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ದತೆ, ಅಂಚೆ ಮತಗಳು, ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ದ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ

0: ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:45. ಕೇಳುಗರೆ ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗೌಸ್ಪಿಯರ್ ಅವರ ಸಾಹಿತ್ಯವಿರುವ ಅಚ್ಚುಮೆಚ್ಚು ಚಿತ್ರದ ಗೀತೆ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಂಜು ವೆಟ್ಸ್ ಗೀತ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಕವಿರಾಜ್ ಅವರದು.

0: ಕೇಳಿದ್ರೆ ಇಂದಾನ ಯುವವಾಣಿಯಲ್ಲಿ ಕೇಳಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕೇಳಿ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನಮಸ್ಕಾರ ಕೇಳುಗರಿಗೆಲ್ಲ, ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೋಮಲ್, ನಿಮ್ಮ ಇಂದಿನ ಆಟದ ಮಾಸ್ಟರ್. ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ನಮ್ಮ ಜೊತೆ ಆಟ ಆಡಿ ಅಂತ ಹೇಳ್ತಾ ಮೊದಲ ಕರೆಗೆ ಹೋಗ್ತಾ ಇದ್ದೀನಿ. ನಮಸ್ಕಾರ.
3: ಹಲೋ, ನಮಸ್ಕಾರ.
2: ನಿಮ್ಮ ಪರಿಚಯ ಹೇಳಿ.
3: ನನ್ನ ಹೆಸರು ರಮೇಶ್ ಅಂತ.
2: ರಮೇಶ್ ಅವರು, ರಮೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಕಾಗುಣಿತ ಹೇಳೋದಕ್ಕೆ ಬರುತ್ತಾ?
3: ಕಾಗುಣಿತ ಬರುತ್ತೆ.
2: ಬರುತ್ತೆ. ನಾವೀಗ ನಿಮ್ ಜೊತೆ ಕಾಗುಣಿತದ ಆಟವನ್ನ ಆಡ್ತೀವಿ, ಆಯ್ತಾ? ಕಾಗುಣಿತದ ಆಟದಲ್ಲಿ ನೀವು ಕಾಗುಣಿತವನ್ನ ಕನ್ನಡದಲ್ಲಿ ಶುದ್ಧವಾಗಿ ಹೇಳಬೇಕು. ನೀವು ಅದಕ್ಕೆ ಎಷ್ಟು ಸಮಯವನ್ನ ತಗೊಂಡ್ರಿ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ, ಸರಿನಾ? ನಿಮ್ಮ ಜೊತೆಗೆ ಇನ್ನೂ ಕೆಲವರು ಈ ಆಟವನ್ನ ಆಡ್ತಾರೆ, ನೋಡೋಣ ಯಾರು ವಿಜೇತರಾಗ್ತಾರೆ. ನೀವೇ ವಿಜೇತರಾಗಬಹುದಾ ಗೊತ್ತಿಲ್ಲ. ನಿಮ್ಮ ಹೆಸರು ರಮೇಶ್ ಅಲ್ವಾ? ನೋಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಮಯವನ್ನ ಸೆಟ್ ಮಾಡ್ತಾ ಇದ್ದೀವಿ ಟೈಮರ್ ಅಲ್ಲಿ. ನಿಮ್ಮ ಸಮಯ ಶುರುವಾಯಿತು. ಕಾದು ಹೇಳಿ. ಕ್ಷಮಿಸಿ ಕ್ಷಮಿಸಿ, ಕಾ ಕಾ ಕಿ ಅಲ್ಲ, ಕಕ್ಕಲ್ ಕಟ್ಟು ಕಾ ಕ ಕಿಳಿ ಕಾ, ಹಾಗೆ ಹೇಳ್ಬೇಕು ಕಾಗುಣಿತ. ಸಾಧ್ಯ ಇದೆಯಾ? ಹೇಳ್ತೀರಾ? ನಿಮ್ಮ ಟೈಮರ್ ಅನ್ನು ರೀಸೆಟ್ ಮಾಡ್ತಾ ಇದ್ದೀವಿ. ನಿಮ್ಮ ಟೈಮರ್ ಅನ್ನು ರೀಸೆಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಮಯ ಶುರುವಾಯಿತು.
3: ಕಕ್ಕಲ್ ಕಟ್ಟು ಕಾ ಕಿಳಿ ಕಾ ಕಾಕೊಂಬೋಕು ಕಾಕಂ ನಳೇಕು ಕಾಕುರ್ ಸಳಕಿ ಕಾಕುರ್ ಸಳಿಂದ ಕಾಕಿ ಕಾಕೌ ಪಾಕೌ
2: ಮುಗೀತ ಕಾಗುಣಿತ. ನೋಡಿ, ನೀವು ಇವಾಗ 32 ಸೆಕೆಂಡ್ ತಗೊಂಡ್ರಿ ಅಪ್ಪ, ಆದ್ರೂ ಎಲ್ಲ ತಪ್ಪು ತಪ್ಪು ಹೇಳ್ಬಿಟ್ರಲ್ರಿ ಕಾಗುಣಿತನ. ನೋಡಿದ್ರ, ಇದೇ ರೇಡಿಯೋ ಆಟದ ವಿಶೇಷತೆ. ನಿಮ್ಗೆ ಗೊತ್ತೇ ಇರ್ಲಿಲ್ಲ ನಿಮ್ಗೆ ಯಾವ ಚೆಂಡು ಬಡಿತಾ ಇದೆ ಅಂತ, ಅಲ್ವಾ? ಈಗ ಕರೆಯನ್ನ ಇಟ್ಟ ಮೇಲೆ ಒಂದು ಸಲ ಕೂತ್ಕೊಂಡು ಕಾಗುಣಿತವನ್ನ ರಿವಿಷನ್ ಮಾಡೋದು ರೇಡಿಯೋ ಮಾಸ್ಟರ್ ಕೊಡ್ತಾ ಇರುವ ಕೆಲಸ ನಿಮ್ಗೆ. ಹಾ, ಸ್ವಲ್ಪ ಸ್ವಲ್ಪ ಅಲ್ಲ, ತುಂಬಾನೇ ತಪ್ಪಾಗ್ಬಿಡ್ತು, ಆಯ್ತಾ? ಪರವಾಗಿಲ್ಲ, ನೀವು 32 ಸೆಕೆಂಡ್ ತಗೊಂಡಿದ್ರಿ. ನಾವು ಏನ್ ಮಾಡೋದು, ಈ ಪದ ಹೇಳೋದಕ್ಕೆ ಬೇಜಾರಾಗ್ತಾ ಇದೆ. ನೀವು ಪೂರ್ಣವಾಗಿ ತಪ್ಪು ಹೇಳ್ಬಿಟ್ಟಿದೀರ, ಹಾಗಾಗಿ ಡಿಸ್ಕ್ವಾಲಿಫೈ ಆಗ್ಬಿಟ್ಟಿದೆ. ಕ್ಷಮಿಸಿ, ಬೇಜಾರು ಮಾಡ್ಕೊಳ್ಬಾರ್ದು. ನಿಮ್ಮ ಹೆಸರು ರಮೇಶ್ ಅಲ್ವಾ? ನೆಕ್ಸ್ಟ್ ಒಂದು ಕರೆ ಮಾಡಿದಾಗ ರಮೇಶ್ ಅನ್ನುವ ಹೆಸರು ಬಂದ್ರೆ ಕಾಗುಣಿತ ತಪ್ಪು ಹೇಳಿದ್ರಲ್ವಾ ಅವರೇ ಅಲ್ವಾ ಅಂತ ಕೇಳಿ ಕಾಗುಣಿತದ ಆಟವನ್ನೇ ಮತ್ತೆ ಆಡಿಸ್ತೀನಿ. ಆವತ್ತಿನ ದಿನ ನೀವು ವಿಜೇತರಾಗಬೇಕು ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಇದೊಂದು ರಿವಿಷನ್ ಕಾಲ ಅನ್ಕೊಳ್ಳಿ ಅಲ್ವಾ. ಕಲಿಕೆ ಯಾವಾಗ್ಲೂ ನಿರಂತರವಾಗಿ ನಡೀತಾ ಇರುತ್ತೆ. ಅದು ಏನೇ ಕಲಿಯೋದಿರಬಹುದು, ಬದುಕಲ್ಲಿ ಇರಬಹುದು ಅಥವಾ ಚಿಕ್ಕ ಪುಟ್ಟದ್ದು ಇಂಥದ್ದೆಲ್ಲ ಕಲಿಯೋದಿರಬಹುದು ಅಲ್ವಾ. ರೇಡಿಯೋ ಗೇಮ್ ನೆಪದಲ್ಲಿ ಕಾಗುಣಿತ, ಟೇಬಲ್ಸ್ ಎಲ್ಲಾನು ಬೈ ಹಾರ್ಟ್ ಮಾಡಿಕೊಂಡು ಬನ್ನಿ ಆಯ್ತಾ. ನಮಸ್ಕಾರ.
4: ಹಲೋ,
2: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
4: ಅನ್ನಪೂರ್ಣ ಅಂತ, ದಕ್ಕಂಗಳಿಂದ.
2: ಅನ್ನಪೂರ್ಣ ಅವರು. ಅನ್ನಪೂರ್ಣ ಅವರೇ,
4: ಹೌದು,
2: ನೀವು ನಮ್ ಜೊತೆ ಗಾದೆಯ ಆಟವನ್ನ ಆಡ್ತಾ ಇದ್ದೀರಾ.
4: ಹ್ಮ್, ಹೇಳಿ.
2: ಆಯ್ತಾ, ನಿಮಗೆ 40 ಸೆಕೆಂಡ್ ಅನ್ನು ಕೊಡ್ತೀವಿ.
4: ಆಯ್ತು.
2: ಈ 40 ಸೆಕೆಂಡ್ ಸಮಯ ಶುರುವಾದ ಕೂಡಲೇ ನಾನು ಗಾದೆಯ ಮೊದಲ ಭಾಗವನ್ನ ಕೇಳ್ತೀನಿ, ನೀವು ಎರಡನೆಯ ಭಾಗವನ್ನ ಹೇಳ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಪಾಸ್ ಅಂತ ಹೇಳಬಹುದು. ಪಾಸ್ ಹೇಳಿದ್ರೆ ನೀವು ಹೆಚ್ಚು ಪ್ರಶ್ನೆಯನ್ನ ನೀವು ಒಂದು ಅಟೆಂಪ್ಟ್ ಮಾಡಬಹುದು, ಕರೆಕ್ಟ್ ಅಲ್ವಾ? ಸರಿನಾ. ನಿಮ್ಮ ಟೈಮ್ ಅನ್ನ ಸೆಟ್ ಮಾಡ್ತಾ ಇದ್ದೀವಿ ಅನ್ನಪೂರ್ಣ. ನಿಮ್ಮ ಸಮಯ ಶುರುವಾಯ್ತು. ಮಾತೆ ಮುತ್ತು
4: ಮಾತೆ ಮೃತ್ಯು,
2: ತಾಳಿದವನು
4: ಬಾಳಿಯನು,
2: ಎಣ್ಣೆ ಬಂದಾಗ ಹಿತ್ತಲ ಗಿಡ
4: ಮೊದಲ,
2: ಪಾಲಿಗೆ ಬಂದಿದ್ದು
4: ಪಂಚಾಮೃತ,
2: ಹೊಳೆಯೋದೆಲ್ಲ
4: ಪಾಸ್,
2: ಹಾಸಿಗೆ ಇದ್ದಷ್ಟು
4: ಕಾಲು ಚಾಚು.
2: ಟೈಮರ್ ಅನ್ನ ನಾನು 30 ಸೆಕೆಂಡ್ಗೆ ನಿಲ್ಲಿಸ್ತಾ ಇದ್ದೀನಿ ಇವತ್ತು, ಯಾಕೆ ಅಂದ್ರೆ ಹೆಚ್ಚಿನ ಪ್ರಶ್ನೆ ಇನ್ನೂ ಬೇರೆಯವ್ರಿಗೆ ಕೇಳೋಣ ಅಂತ. ಸರಿನಾ. ನೀವು 3, 4, 5, 6, 7 ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡಿದ್ದೀರಾ, ಸರಿನಾ? ಅನ್ನಪೂರ್ಣ ಅಲ್ವಾ ನಿಮ್ಮ ಹೆಸರು?
4: ಹೌದು.
2: ಆಯ್ತು. ಅನ್ನಪೂರ್ಣ ಅವರು 7 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿರ್ತಾರೆ. ಅದರಲ್ಲಿ ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರು, ಅದಕ್ಕೆ ಪಾಸ್ ಹೇಳಿದ್ದೀರಾ. ಹೊಳೆಯುವುದೆಲ್ಲ ಚಿನ್ನವಲ್ಲ, ಇದಕ್ಕೆ ಕೂಡ ನೀವು ಪಾಸ್ ಹೇಳಿದ್ದೀರಾ. ಸೊ ನೀವು 7ರಲ್ಲಿ 2ಕ್ಕೆ ನೀವು ಉತ್ತರ ಹೇಳಿಲ್ಲ, ಸರಿನಾ? ಬಾರದವರು
5: ನೆಲ ಡೊಂಕಂದಳು,
2: ಕುದಿಯೋ ಬಾಣ್ಲೆಯಿಂದ
5: ಕುದಿಯೋ ಬಾಣ್ಲೆಯಿಂದ ಪಾರಾಗಿದ್ರು,
2: ಕುರಿ ಕೊಬ್ಬಿದಷ್ಟು
5: ಕಟುಕಣ್ಣಿಗೆ ಲಾಭ.
2: ಈಗ ನೀವು ಓದಿ ಓದಿ ಮರುಳಾದಾಗ ಏನ್ ಹೇಳಿದ್ರಿ ಉತ್ತರ?
5: ಚೂತುಂಭಟ್ಟ.
2: ಅದಕ್ಕೆ ಕೂಚುಭಟ್ಟ ಅಂತ ಹೇಳ್ತಾರೆ. ಕೂಚುಭಟ್ಟ ಅಂತ ಹೇಳ್ತಾರೆ. ಆದ್ರೆ ಆಯ್ತು, ನಮ್ಮ ಒಂದು ನೀವು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ, ನಾವ್ ಇದನ್ನ ಕನ್ಸಿಡರ್ ಮಾಡ್ತೀವಿ. ಆಯ್ತಾ. ಅತ್ತೆ ಮೇಲಿನ ಕೋಪ,
5: ಅತ್ತೆ ಮೇಲಿನ ಕೋಪ ಸೊಸೆ ಮೇಲೆ ಸೇಡು,
2: ಸೊಸೆ ಮೇಲೆ ಸೇಡು, ಅದು ಮೋಸ್ಟ್ಲಿ ತಪ್ಪದು. ಅತ್ತೆ ಮೇಲಿನ ಕೋಪ ಕತ್ತೆ ಮೇಲೆ ತೋರಿಸಿದ್ರು ಅಂತ
5: ಹೇಳ್ತಾರೆ.
2: ಆಯ್ತಾ. ಆಮೇಲೆ ಕುದಿಯೋ ಬಾಣಲೆಯಿಂದ ಉರಿಯೋ ಬೆಂಕಿಗೆ ಬಿದ್ರು, ಇದು ಉತ್ತರ. ಕುರಿ ಕೊಬ್ಬಿದಷ್ಟು ಕಟುಕ
5: ಅಥವಾ ಲಾಭ,
2: ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ. ಆಯ್ತು. 1, 2, 3, 4 ನೀವು ನಾಯಿ ಬೊಗಳಿದ್ರು ಅಲ್ಲಿಂದ ಶುರು ಮಾಡಿದ್ದಲ್ಲ ಪ್ರಶ್ನೆ. 1, 2, 3, 4, 5, 6, 7, 8 ಪ್ರಶ್ನೆಗೆ ನೀವು ಅಟೆಂಪ್ಟ್ ಮಾಡಿರ್ತೀರಾ, ಸರಿನಾ? ಅದರಲ್ಲಿ 1 ತಪ್ಪು ಹೇಳಿದ್ದೀರಾ, 1 ಪಾಸ್ ಹೇಳಿದ್ದೀರಾ, ಸರಿನಾ? ನೀವು 6 ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿರ್ತೀರಾ. ನೀವು ಚೆನ್ನಾಗಿ ಆಟ ಆಡಿದ್ದೀರಾ.

0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
1: ಡುಮ್ಮೇನಹಳ್ಳಿಯಿಂದ ನಿರ್ಮಲ.
0: ಡುಮ್ಮೇನಹಳ್ಳಿಯಿಂದ ನಿರ್ಮಲ ಕರೆ ಮಾಡಿರ್ತಾರೆ. ನಿರ್ಮಲಾ ಅವರು ಈಗ ನಮ್ಮೊಟ್ಟಿಗೆ ಕಾಗುಣಿತದ ಆಟವನ್ನ ಆಡ್ತಾರೆ. ಕಾಗುಣಿತದ ಆಟ ಕನ್ನಡದಲ್ಲಿ ಸ್ಪಷ್ಟವಾಗಿ ಕಾಗುಣಿತವನ್ನ ಹೇಳಬೇಕು. ನೀವು ಎಷ್ಟು ಸಮಯ ತಗೊಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ, ಸರಿನಾ? ಮುಂಚೆ ಈಗ ರಮೇಶ್ ಅವರು ಕರೆ ಮಾಡಿದ್ರು, ಕಾಗುಣಿತ ಆಟವನ್ನ ಆಡಿದ್ರು. ಯಾಕೋ ಅವರು ಕಾಗುಣಿತವನ್ನ ಸ್ವಲ್ಪ ಮರ್ತಿರ್ತಾರೆ. ಹಾಗಾಗಿ ನೀವೇನೇ ಮೊದಲ ಒಂದು ಅಭ್ಯರ್ಥಿ ಅಂತ ಅನ್ಕೊಳ್ಳೋಣ, ಸರಿನಾ? ನಿಮ್ಮ ಸಮಯ, ಟೈಮರ್ ಅನ್ನು ಸೆಟ್ ಮಾಡ್ತಾ ಇದ್ದೀವಿ. ಸಮಯ ಶುರುವಾಯ್ತು.
1: ಕಾಕ್ತಲ್ ಕೊಟ್ಟು ಕಾಕಿಲಿ ಕಾಗುಣಿಸು ಕಾಗುಣಿಸಿಂಗಾಕಿ ಕಾಕಂಬೋಕೋ ಕಾಕಂಬಂದಳಿಕೋ ಕಾಕೊಟ್ರ ಸುಳಿಕರು ಕಾಕೆ ತೋಕೆ ಕಾಕೆ ತಿಂದ್ರಿಂಗಾಕೆ ಕಾಕೈ ತೋಕೈ ಕಾಕೋ ತೋಕೋ ಕಕೋ ತಿಂದ್ರಿಂಗಾಕೋ ಕಾಕೌ ತೋಕೌ ಕಕೊನ್ ಸನ್ನಿಕಂ ಕಕ್ಕೆಲ್ ಸನ್ನಿಕ
0: ನಿರ್ಮಲ ಅವರೇ, ಕಾ ಹೇಳಿದ್ದೀರಾ, ಅದೇ ಹೆಚ್ಚು ಆಯ್ತಾ? ಕಾದು ಕಾಗುಣಿತವನ್ನ ಸ್ಪಷ್ಟವಾಗಿ ನೀವು 14.46 ಸೆಕೆಂಡ್ ಅಲ್ಲೇ ಹೇಳಿರ್ತೀರಾ, ಸರಿನಾ? ಹಾಗಾಗಿ
1: ಇನ್ನೊಂದು ಅಕ್ಷರ ಹೇಳ್ಬೇಕೇನೋ ಅಂತ ಸ್ಟಾರ್ಟ್ ಮಾಡಿದ್ದೇವೆ.
0: ಸೂಪರ್ ನೋಡಿ, ಇದು ಏನ್ ಹೇಳ್ತಾರೆ, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಅಂದ್ರೆ. ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ, ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಆಟ ಆಡಿ. ನಿರ್ಮಲ, ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಅವರು ಕರೆ ಮಾಡಿರ್ತಾರೆ. ಸುಬ್ರಹ್ಮಣ್ಯ ಜಯಂತ ಅವರು ಉಲ್ಟಾ ಅಂಕಿಗಳ ಆಟವನ್ನ ಆಡ್ತಾರೆ ಇವಾಗ ನಮ್ಮ ಜೊತೆಗೆ, ಆಯ್ತಾ? ನೀವು 400 ಅದರ ಒಂದು ಅಂಕಿಗಳೇನಿದೆ ಅದನ್ನ ನೀವು ಉಲ್ಟಾವಾಗಿ ಹೇಳ್ಕೊಂಡು ಹೋಗ್ಬೇಕು. 400 ಉಲ್ಟಾ ಹೇಳ್ಕೊಂಡು ಹೋಗ್ಬೇಕು. 400, 399, 398, 397, ಹಾಗೆ ಉಲ್ಟಾವಾಗಿ ಅಂಕಿಗಳನ್ನ ಹೇಳ್ಕೊಂಡು ಹೋಗ್ಬೇಕು. ನೀವು ಒಂದು 30 ಸೆಕೆಂಡ್ ಅಲ್ಲಿ ಯಾವ ಅಂಕೆವರೆಗೆ ತಲುಪ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ, ಸರಿನಾ? ಆಟ ಆಡೋದಕ್ಕೆ ರೆಡಿ ಇದ್ದೀರಾ?
2: ಖಂಡಿತ ಇದ್ದೀನಿ ಮೇಡಮ್.
0: ನಿಮ್ಮ ಹೆಸರನ್ನ ನೋಟ್ ಮಾಡ್ಕೊಳ್ತಾ ಇದ್ದೀವಿ. ಶಿವಲಿಂಗ್, ಕ್ಷಮಿಸಿ, ಸುಬ್ರಹ್ಮಣ್ಯ ಅವರು. ಸುಬ್ರಹ್ಮಣ್ಯ ಜಯಂತ್ ಅವರು. ನಿಮ್ಮ ಸಮಯ ಶುರುವಾಯ್ತು.
2: 400, 399, 398, 397, 396, 395, 394, 393, 392, 391, 390, 389, 388, 387, 386, 385, 384, 383, 382, 381, 380, 379, 378, 377, 376, 375, 374, 373, 372, 371.
0: ಸಮಯ ಮುಗ್ದಿದೆ ಸುಬ್ರಹ್ಮಣ್ಯ ಜಯಂತ.
2: ಎಲ್ಲೋ ತಪ್ಪು ಮಾಡಿಲ್ಲ ಮೇಡಮ್, ಕರೆಕ್ಟ್ ಆಗಿ ಹೇಳಿದೀನಿ ಮೇಡಮ್.
0: ನೀವು ಪರ್ಫೆಕ್ಟ್ ಆಗಿ ಆಟ ಆಡಿದೀರಾ. 374 ನೀವು ತಲುಪಿದ್ರಿ 30 ಸೆಕೆಂಡ್ ಅಲ್ಲಿ. ರೇಡಿಯೋ ಮಾಸ್ಟರ್ ಕೂಡ ತುಂಬಾ ಗಮನ ಹರಿಸಿ ಕೇಳಿದ್ದಾರೆ, ನೀವು ಎಲ್ಲಿಯೂ ತಪ್ಪಿಲ್ಲ. 374 ಸರಿಯಾದ ಸಮಯಕ್ಕೆ 30 ಸೆಕೆಂಡ್ಗೆ ರೀಚ್ ಆಗಿರ್ತೀರಾ ನೀವು, ಸರಿನಾ? ನಿಮ್ಮ ಒಂದು ಹೆಸರನ್ನ ನೋಟ್ ಮಾಡ್ಕೊಂಡಿದ್ದೀವಿ. ನೀವು ಚೆನ್ನಾಗಿ ಆಟ ಆಡಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಹಲೋ ಹೇಳಿ ಮೇಡಮ್.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
3: ಮೇಡಮ್ ಚಂದನ ಅಂತ, ಯೋಗಿಯಲ್ಲಿಂದ ದುದ್ದ ಒಬ್ಳಿ.
0: ಚಂದನ ಕರೆ ಮಾಡ್ತಾರೆ. ಚಂದನ ವಾಯ್ಸ್ ಇಂದ ಶಾಲೆ ಅಥವಾ ಕಾಲೇಜಲ್ಲಿ ಕಲಿತಾ ಇರೋರ ಅನ್ನಿಸ್ತಾರೆ ಅಲ್ವಾ?
3: ಹೌಸ್ ವೈಫ್.
0: ಆದ್ರೂ ಸ್ವಲ್ಪ ಚಿಕ್ಕವ್ರೆ, ಅವರಿಗೆ ನಾವು ಉಲ್ಟಾ ಅಂಕೆಗಳ ಆಟವನ್ನ ಆಡಿಸ್ತೀವಿ ಇವಾಗ, ಸರಿನಾ? ನೀವೀಗ 400 ಉಲ್ಟಾವಾಗಿ ಅಂಕೆಗಳನ್ನ ಹೇಳ್ಕೊಂಡು ಹೋಗ್ಬೇಕು. ನಾವು ನಿಮಗೆ

0: ಮೂವತ್ತು ಸೆಕೆಂಡುಗಳನ್ನ ಕೊಡ್ತೀವಿ, ಸರಿನಾ? ನೀವು ಸ್ಪಷ್ಟವಾಗಿ ಸರಿಯಾಗಿ ಹೇಳ್ಕೊಂಡು ಹೋಗಬೇಕು. 30 ಸೆಕೆಂಡುಗಳಲ್ಲಿ ನೀವು ಯಾವ ಅಂಕಿಯನ್ನ ತಲುಪ್ತೀರಾ ನಾವು ನೋಟ್ ಮಾಡ್ಕೊಳ್ತೀವಿ, ಸರಿನಾ? ನಿಮ್ಮ ಸಮಯವನ್ನ ಸೆಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಮಯ ಶುರುವಾಯ್ತು.
1: 400, 399, 399, 397, 398, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, 399, ಎಂಬತ್ತು, 387, 8, 387, 386, 385, 385, 384, 383, 382, 381.
0: ಸಮಯ ಮುಗ್ದಿದೆ, ನೀವು 381ಕ್ಕೆ ಬಂದ್ರಿ. ನಿಮ್ಮ ಹೆಸರನ್ನ ದಯವಿಟ್ಟು ರಿಪೀಟ್ ಮಾಡಿ.
1: ಚಂದನ.
0: ಇವಾಗ ನೋಡಿ, ಕೂತ್ಕೊಂಡು ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ತಗೊಳ್ಳುವ ಬದಲು ಫಸ್ಟ್ ಪ್ರೈಸ್ ತಗೊಳ್ಬೇಕು. ಕರೆ ಇಟ್ಟ ಮೇಲೆ ಕೂತ್ಕೊಂಡು ಉಲ್ಟ ಅಂಕಿಗಳ ಪ್ರಾಕ್ಟೀಸ್ ಅನ್ನು ಮಾಡಬೇಕು ಮುಂದಿನ ಸಂಚಿಕೆವರೆಗೂ.
1: ಕರೆ ಸಿಗ್ತಿಲ್ಲ, ನರ್ವಸ್ ಆಗ್ಬಿಟ್ಟು ಮೇಡಮ್. ಒಂದೊಂದ್ಸತಿ
0: ಅದೇ ರೇಡಿಯೋ ಆಟದ ಸ್ಪೆಷಾಲಿಟಿ, ಯಾವ ಚೆಂಡು ಬಡಿತು ಅಂತ ನಿಮ್ಗೆ ಗೊತ್ತಿಲ್ಲ. ಸರಿನಾ,
1: ನಮ್ಮನೆಯವರು ಅಂದ್ರೆ ನಾವು ಟೈಲರಿಂಗ್ ಮಾಡ್ತಿದ್ನ, ನಮ್ಮನೆಯವರು ಸಡನ್ ಫೋನ್ ತಂದ್ಕೊಂಡ್ಬಿಟ್ರೆ ಭಯ ಆಗ್ಬಿಡ್ತು. ಒಂದೇ ಸತಿಯ
0: ಭಯವೇ ಭಯ ಯಾಕೆ
1: ಅಂದ್ರೆ ಮೇಡಮ್ ಅಂದ್ರೆ ನರ್ವಸ್ ಜಾಸ್ತಿ ನಾನು ಸ್ವಲ್ಪ.
0: ಹೌದಾ, ನೋಡಿ ಈ ನಂಬರ್, ಈ ಒಂದ್ ಏನು ಆಟ ಉಲ್ಟಾ ಅಂಕೆಗಳ ಆಟವನ್ನ ಏನ್ ಆಡಿಸಿದ್ವಿ ಅದನ್ನೇ ಡೈಲಿ ಬೇಸಿಸ್ ಪ್ರಾಕ್ಟೀಸ್ ಮಾಡಿ ನರ್ವಸ್ನೆಸ್ ಖಂಡಿತ ಹೋಗುತ್ತೆ.
1: ಇಲ್ಲ ಮೇಡಮ್, ಸ್ಕೂಲ್ ಟೈಮಲ್ಲೆಲ್ಲ ಮಗ್ಗಿನೆಲ್ಲ ಉಲ್ಟಾ ಮತ್ತೆ ಸೀದಾ ಚೆನ್ನಾಗಿ ಹೇಳ್ತಿದ್ವಿ.
0: ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ.
0: ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಿಮ್ಮ ನಿಮ್ಮ ಪರಿಚಯ ಹೇಳಿ.
2: ಚಿಕ್ಕಮಂಗ್ಳೂರಿಂದ ಸುಜಾತ ದಿವಾಕರ್.
0: ಸುಜಾತ ದಿವಾಕರ್ ಅವರು ಕರೆ ಮಾಡ್ತಾರೆ ನಮ್ಗೆ. ಸುಜಾತ ದಿವಾಕರ್ ಅವರು ನಮ್ ಜೊತೆ ಗಾದೆಯ ಆಟವನ್ನ ಆಡ್ತಾರೆ. ಮುಂಚೆ ಯಾವಾಗಾದ್ರೂ ಕರೆ ಮಾಡಿದಾಗ ಸುಜಾತ ಅವರು ಗಾದೆಯ ಆಟವನ್ನೇ ಆಡಿದ್ರ?
2: ಇಲ್ಲ ಮೇಡಮ್, ಒಂದು ಸಲ ಆಟ ಆಡಿದ್ದೆ, ವಿನ್ ಆಗಿದ್ದೆ.
0: ಓಹೋ, ಹಾಗಿದ್ರೆ ಇವಾಗ ಗಾದೆಯ ಆಟ ಹೊಸ ಒಂದು ಆಟದಲ್ಲಿ ಸುಜಾತ ಅವರು ಅವರ ಒಂದು ಏನು ಒಂದು ಜಯವನ್ನ ದಾಖಲಿಸ್ತಾರ ಇಲ್ವಾ ಅಂತ ನೋಡೋಣ. ನಾನು ನಿಮ್ಮ ಟೈಮರ್ ಅನ್ನು ರೀಸೆಟ್ ಮಾಡಿದ್ದೀನಿ. ಸಮಯ ಶುರುವಾಯ್ತು. ಕ್ಷಮಿಸಿ, ನಾನೇ ಪ್ರಶ್ನೆ ಒಂದು ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ನನಗೆ. ನಾನೇ ಟೈಮರ್ ರೀಸೆಟ್ ಮಾಡಿ ಪ್ರಶ್ನೆಯನ್ನ ಕೇಳೋದು ಮರ್ತು ಬಿಟ್ಟೆ. ಪುನಃ ಟೈಮ್ ಅನ್ನು ರೀಸೆಟ್ ಮಾಡ್ತಾ ಇದ್ದೀನಿ.
2: ಆಯ್ತು ಮೇಡಮ್,
0: ರೀಸೆಟ್ ಮಾಡಿದ್ದೇನೆ. ಸಮಯ ಶುರುವಾಯ್ತು. ವೇದ ಸುಳ್ಳಾದರೂ
2: ಗಾದೆ ಸುಳ್ಳಾಗದು,
0: ಮಾತು ಆಡಿದರೆ ಹೋಯ್ತು,
2: ಮುತ್ತು ಒಡೆದರೆ ಹೋಯ್ತು,
0: ಮಾಡಿದ್ದುಣ್ಣು
2: ಮಹಾರಾಯ,
0: ದೂರದ ಬೆಟ್ಟ
2: ನುಣ್ಣಗೆ,
0: ಯುದ್ಧ ಕಾಲದಲ್ಲಿ
2: ಶಸ್ತ್ರಾಭ್ಯಾಸ,
0: ಊಟ ಬಲ್ಲವನಿಗೆ ರೋಗವಿಲ್ಲ,
2: ಮಾತು ಬಲ್ಲವನಿಗೆ ಜಗಳವಿಲ್ಲ,
0: ಅಂಗೈ ಹುಣ್ಣಿಗೆ
2: ಕನ್ನಡಿ ಬೇಕೆ.

0: ಆಟದ ವಿನ್ನರ್, ಗೋಲ್ಡ್ ಮೆಡಲ್.
1: ಧನ್ಯವಾದ ಮೇಡಮ್, ಖುಷಿ ಆಯ್ತು.
0: ಗೋಲ್ಡ್ ಮೆಡಲ್. ಮುಂಚೆ ಅಂಕೆಗಳ ಆಟವನ್ನು ಸುಜಾತ ಗೆದ್ದಿರ್ತಾರೆ, ಮತ್ತೆ ಅವರ ಒಂದು ಗಾದೆಯ ಆಟದ ಗರಿಯನ್ನು ಕೂಡ ಅವರು ತಮ್ಮ ಮುಡಿಗೆ ಏರಿಸ್ಕೊಂಡಿರ್ತಾರೆ ಅಂತ ಹೇಳ್ತಾ ಶುಭಾಶಯಗಳನ್ನ ಕೋರ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
2: ಹಲೋ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ನನ್ನ ಹೆಸರು ನಿತಿನ್ ಅಂತ.
0: ನಿತಿನ್? ನಿತಿನ್ ಶಾಲೆಯಲ್ಲಿ ಕಲಿತಾ ಇರೋದು ಅಥವಾ ಕಾಲೇಜಲ್ಲಿ ಅಲ್ವಾ? ನಿಮ್ ಕಾಗುಣಿತಾನೆ ಹೇಳಿಸ್ತೀನಿ ನಾನೀಗ, ಆಯ್ತಾ? ಕಾಗುಣಿತಾನೆ ಹೇಳಿಸ್ತೀನಿ. ಕಾಗುಣಿತ ಬರುತ್ತಾ ಇಲ್ವಾ ಅಂತ ಇವತ್ತು ಪ್ರೂವ್ ಆಗೇ ಬಿಡತ್ತೆ ನಿತಿನ್ಗೆ. ನಿತಿನ್ ಈಗ ಕಾಗುಣಿತ ಹೇಳ್ಬೇಕು, ಕನ್ನಡದ್ದು, ಕ ಅಕ್ಷರದ್ದು, ಆಯ್ತಾ? ಟೈಮರ್ ಅನ್ನ ಸೆಟ್ ಮಾಡ್ತಾ ಇದೀವಿ. ರಮೇಶ್ ಅವರು ಕ ಮೊದಲ ಅಕ್ಷರ, ಕಲ್ ಕೊಟ್ಟು ಕಿಳಿ ಕ, ಸರಿನಾ? ನೀವ್ ಈಗಿನ ಒಂದು ಏನು ಜನರೇಷನ್ ಮಕ್ಕಳಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಕೀನೇ ಬರೋದು ಅಲ್ವಾ? ನೋಡೋಣ, ನೋಡಿ ಡಿಸೈಡ್ ಮಾಡಿ. ರಮೇಶ್ ಅವರು ಕೂಡ ಪೂರ್ಣ ಗಲಿಬಿಲಿ ಆಗಿ ಹೋಗ್ಬಿಟ್ರು. ನೀವು ಗಲಿಬಿಲಿ ಆದ್ರೂ ಪರವಾಗಿಲ್ಲ, ಸ್ಪೋರ್ಟ್ಸ್ ಮನ್ಶಿಪ್ ಅಂದ್ರೆ ಈಗ ಬಂದಿದ್ದ ಈಗ ಸಚಿನ್ ತೆಂಡೂಲ್ಕರ್ಗೆ ಯಾವುದೋ ಒಂದು ಸ್ಪಿನ್ ಬಾಲ್ ಬಂತು ಅಂತ, ಅರೆ ಅರೆ ಅರೆ ಇದ್ ನನ್ಗೆ ಹೊಡೆಯೋದಕ್ಕಾಗಲ್ಲ ಅಂತ ಹಿಂದೆ ಸರಿತಾರ ಅವರು? ಇಲ್ಲ ಇಲ್ಲ, ಮತ್ತೆ ಚಾಲೆಂಜ್ ತಗೊಳ್ಳಿ, ಕಾಗುಣಿತವನ್ನ ಹೇಳಿ. ತಪ್ಪಾದ್ರೆ ನೀವು ಓಹೋ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಸಂಚಿಕೆ ಬರುವ ಮುಂಚೆ ಪ್ರಾಕ್ಟೀಸ್ ಮಾಡಿ ಬನ್ನಿ, ಸರಿನಾ? ಸರಿ, ನಿಮ್ಮ ಟೈಮರ್ ಅನ್ನ ಸೆಟ್ ಮಾಡ್ತಾ ಇದೀವಿ, ನಿಮ್ಮ ಸಮಯ ಶುರುವಾಯ್ತು.
2: ಕಾಗುಣಿಟ್ಟು ಕೇಳಿ ಕಾಗುಣಿಸೋಕಿ ಕಾಗುಣಿಸಿ ಕಾಕೊಂಬುಕು
0: ಹೇಳ್ಬೇಕು, ಮುಂದೆ ವರಿಸ್ತಾ ಇರ್ಬೇಕು, ಏನಾಗಲಿ ಮುಂದೆ ಸಾಗುನಿ. ಸೋತ್ ಬಿಟ್ರ ಇವತ್ತು? ಹಾ ನಿತಿನ್, ಈಗ ಕರೆಯನ್ನ ಇಟ್ಟ ಮೇಲೆ ಕೂತ್ಕೊಂಡು ಅಲ್ಲರಿ, ನೀವು 30 ಸೆಕೆಂಡ್ ಮುಂಚೆನೆ ಸೋತ್ ಬಿಟ್ರಲ್ರಿ, ಅದನ್ನು ಎಷ್ಟು ಸ್ಟಾರ್ಟಿಂಗ್ ಇಂದ ಎಂಡ್ಗೆ ಜಂಪ್ ಆಗ್ಬಿಟ್ರಲ್ರಿ. ಈಗ ಗೊತ್ತಾಯ್ತಾ, ಈಗ ಗೊತ್ತಾಯ್ತಾ ನಾವು ಕಲಿಯೋದು ಎಷ್ಟಿದೆ ಅಂತ ಅಲ್ವಾ? ಈ ಒಂದು ಕಾಗುಣಿತವನ್ನ ಸ್ಪಷ್ಟವಾಗಿ ಕಲಿಯೋದು ಕೂಡ ಮುಖ್ಯ ಅನ್ನೋದು ಇವತ್ತು ನಿಮಗೆ ಅರ್ಥ ಆಗಿದೆ. ಮತ್ತು ನಮ್ಮ ಕನ್ನಡದ ಒಂದು ಕಾಗುಣಿತ ಆಗಿರೋದ್ರಿಂದ ಅದನ್ನ ನಮ್ಮ ಎಲ್ಲ ಮಕ್ಕಳು ಕೂಡ ಕಲಿಯೋದ್ರಲ್ಲಿ ಏನೂ ಒಂದು ತಪ್ಪಿಲ್ಲ ಅಂತ ತಿಳ್ಕೊಳ್ತೀವಿ. ಈಗ ಕರೆ ಇಟ್ಟ ಮೇಲೆ ಕೂತ್ಕೊಂಡು ಅಮ್ಮನ ಅಪ್ಪನ ಹೇಳ್ಕೊಡ್ತಾ ಇದ್ರಲ್ಲ, ಅವ್ರ ಹತ್ರ ಕಲಿಬೇಕು. ಆಯ್ತಾ? ಆಯ್ತಾ, ನೀವ್ ಇನ್ನೂ ಒಂದು ಕ್ಲೆವರ್ ಸ್ಮಾರ್ಟ್ ನಿಮ್ಮ ಜೆನ್ಸಿ ಮೈಂಡ್ ಯೂಸ್ ಮಾಡಬಹುದಿತ್ತು. ಏನ್ ಮಾಡಬಹುದಿತ್ತು? ಅಮ್ಮ ನೀವೇ ತಗೊಳ್ಳಿ ಆಟ ಆಡಿ ಅಂತ ಕೊಟ್ಬಿಡ್ಬಹುದಿತ್ತಲ್ವಾ? ಸರಿ ಅಲ್ವಾ? ಆಯ್ತು ನಿತಿನ್, ನೀವು ಕೂಡ ಸೋತ್ ಬಿಟ್ಟಿದ್ದೀರಾ, ರಮೇಶ್ ಅವರು ಸೋತ್ ಬಿಟ್ಟಿದ್ದಾರೆ, ಪರವಾಗಿಲ್ಲ. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ನಿತಿನ್ ಹೆಸರು ಕೇಳಿದ್ರೆ ನಾನು ಕಾಗುಣಿತ ಆಟವನ್ನೇ ಆಡ್ಸೋದು ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ನಿತಿನ್ ಅವರ ಸ್ಪೋರ್ಟ್ಸ್ ಮನ್ಶಿಪ್ ಅನ್ನು ತುಂಬಾ ಒಂದು ಏನು ಪ್ರಶಂಸನೀಯವಾಗಿ ನೋಡೋಣ. ಯಾಕೆ ಅಂದ್ರೆ ನೋಡಿ, ಅವರು ಚಿಕ್ಕ ಹುಡುಗ, ಅವರು ನನಗೆ ಬರೋದಿಲ್ಲ ಅಂತ ಹೇಳ್ಬಹುದಿತ್ತು, ಆದ್ರೆ ಅವರು ಅದನ್ನ ಅಟೆಂಪ್ಟ್ ಮಾಡಿರ್ತಾರೆ. ಹಾಗೆ ಎಲ್ಲ ಮಕ್ಕಳು ಕೂಡ ಗೊತ್ತಿಲ್ಲ ಅಂದ್ರೆ ಕಲೀರಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
3: ಹಲೋ,
0: ಯಾರು ಮಾತಾಡ್ತಾರೆ?
3: ನನ್ನ ಹೆಸರು ಸಾನ್ವಿತಾ ಅಂತ, ಹಾಸನದಿಂದ.
0: ಸಾನ್ವಿತಾ, ಸಾನ್ವಿತನ್ಗೆ ಕಾಗುಣಿತ ಹೇಳೋದಕ್ಕೆ ಬರುತ್ತಮ್ಮ? ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಮುಂಚೆ ಒಬ್ರು ನಿತಿನ್ ಅಂತ ಕರೆ ಮಾಡಿದ್ರು, ಅವರು ಕೂಡ ತರಗತಿಯಲ್ಲಿ ಕಲಿತಾರಂತೆ ಪಾಪ, ಆದ್ರೆ ಅವರು ಸೋತ್ ಬಿಟ್ರು. ನೋಡೋಣ ನಮ್ಮ ಸಾನ್ವಿತಾ ಹೇಳ್ತಾರ ಇಲ್ವಾ ಅಂತ. ಸಾನ್ವಿತಾ, ಸಮಯ ಶುರುವಾಯ್ತು.
3: ಕತ್ತಲು ಕೊಟ್ಟು ಕಾಕಿಣಿ ಕಾಗುಣಿಸೋಕಿ ಕಾಗುಣಿಸೊಂದಿರ್ಗಾಕಿ ಕಾಕೊಂಬುಕು ಕಾಕೊಂಬೊಂದಿರ್ಗಾಕು ಕಾಕು ಒಟ್ರು ಸುಳಿಕ್ರು ಕಾಕೇತ್ವಾಕೆ ಕಾಕೇತ್ವಂದಿರ್ಗಾಕೆ ಕಾಕೈತ್ವಾಕೈ

0: ಹೇಳಿ.
1: ನೀವೊಂದು 34 ಸೆಕೆಂಡ್ ತಗೊಂಡ್ರಿ, ಪರವಾಗಿಲ್ಲ. ಆದ್ರೆ ಏನ್ ಗೊತ್ತಾ ಸನ್ವಿತಾ, ಮಧ್ಯ ಮಧ್ಯ ನೀವು ಮಿಸ್ ಮಾಡ್ಬಿಟ್ರಿ. ಆಯ್ತಾ, ಪರವಾಗಿಲ್ಲ, ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಇವಾಗ ಕರೆ ಇಟ್ಟ ಮೇಲೆ ಕಾಗುಣಿತವನ್ನ ಸರಿಯಾಗಿ ಕಲಿಯುವಂತಹ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಆಗ್ಬಹುದಾ? ನೀವು ಚೆನ್ನಾಗಿ ಆಡಿದ್ದೀರಾ, 34 ಸೆಕೆಂಡ್ ತಗೊಂಡಿದ್ದೀರಾ, ಪರವಾಗಿಲ್ಲ. ಮಧ್ಯದಲ್ಲಿ ಒಂದೆರಡು ಮಿಸ್ ಮಾಡಿದ್ರಿ, ಪರವಾಗಿಲ್ಲ. ಚೆನ್ನಾಗಿ ಆಡಿದ್ದೀರಾ, 34 ಸೆಕೆಂಡುಗಳನ್ನ ತಗೊಂಡಿದ್ದೀರಾ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಕರೆ ಮಾಡಿದಾಗ ಖಂಡಿತ ನಾನು ಸಾನ್ವಿತಾಗೂ ಕೂಡ ಕಾಗುಣಿತ ಆಟವನ್ನೇ ಆಡಿಸೋದು. ನಮಸ್ಕಾರ.
2: ನಮಸ್ತೆ.
1: ನಿಮ್ಮ ಪರಿಚಯ ಹೇಳಿ.
2: ಮೇಡಮ್, ನಾನು ಅರಸೀಕೆರೆ ತಾಲೂಕ್ ಸಿದ್ರೆಳೆಯಿಂದ.
1: ಹೇಮಾ ರಮೇಶ್ ಅವರು. ನಮ್ಮ ಮಕ್ಕಳೆಲ್ಲ ಕಾಗುಣಿತದ ಆಟದಲ್ಲಿ ಎಡವಿ ಎಡವಿ ಬೀಳ್ತಾ ಇದ್ದಾರೆ. ನೀವೀಗ ಕಾಗುಣಿತವನ್ನ ಹೇಳ್ಬೇಕು, ಕ ಅಕ್ಷರದ್ದು. ನೀವು ಎಷ್ಟು ಸೆಕೆಂಡುಗಳನ್ನ ತಗೊಳ್ತೀರಾ ನೋಡೋಣ. ರಮೇಶ್ ಅವರು ಆಡಿದ್ರು, ಸ್ವಲ್ಪ ಅವರು ಗಲಿಬಿಲಿ ಆಗ್ಬಿಟ್ರು, ನಿತಿನ್ ಅವರು ಗಲಿಬಿಲಿ ಆಗ್ಬಿಟ್ರು, ಪೂರ್ಣವಾಗಿ ತಪ್ಪು ಹೇಳ್ಬಿಟ್ರು ಇಬ್ರು ಕೂಡ. ಸಾನ್ವಿತಾ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಿನಲ್ಲಿ 34 ಸೆಕೆಂಡ್ ಅಲ್ಲಿ ಹೇಳಿದ್ದಾರೆ. ನಿರ್ಮಲಾ ಅವರು ಮಾತ್ರ ಒಳ್ಳೆ ರೆಕಾರ್ಡ್ ಅನ್ನ ಜಮಾಯಿಸಿದ್ದಾರೆ. ನಿಮ್ಮ ಟೈಮರ್ ಅನ್ನು ಸೆಟ್ ಮಾಡಿದ್ದೀವಿ, ಪುನಃ ಸಮಯ ಶುರುವಾಯಿತು.
2: ಕತ್ತೋಲ್ ಕುಟ್ಟೋಕ ಕಕೇಳಿಕ ಕಗನ್ ಸುಕ್ಕಿ ಕಗನ್ ಸುಂದಿರ್ಗಾಕಿ ಕಾಕಂಬೋಕು ಕಕ ಮುಂದಳೇಕು ಕಾಕಟ್ರು ಸುಳಿಕ್ರು ಕಾಕೆ ತೋಕೆ ಕಕೆ ತೊಂದಿರ್ಗಾಕಿ ಕಾಕೈ ತೋಕೈ ಕಕೆ ತೊಂದಿರ್ಗಾಕಿ ಕಾಕೆ ಕಾಕೋ ತೋಕೋ ಕಕೋ ತೊಂದಿರ್ಗಾಕೋ ಕಾಕೋ ತೋಕೋ ಕಕೊನ್ ಸನಿಕಂ ಕಕೆಟ್ ಸನಿಕ.
1: ಅರೆ ಅರೆ ಅರೇ ಅರೇ ಹೇಮಾ ಅವರೇ, ನೀವು ಸ್ವಲ್ಪ ತಡವರ್ಸ್ಬಿಟ್ರಿ ಅಲ್ವಾ, ಅಲ್ಲೇ ನಿಮ್ಗೆ ಪೆಟ್ಟು ಬಿತ್ತು. 15 ಸೆಕೆಂಡ್ಗೆ ತಲುಪಿಬಿಟ್ರಿ ನೀವು. ನಿರ್ಮಲಾ ಅವರು 14.46 ಸೆಕೆಂಡ್ ಅಲ್ಲಿ ಆಟ ಆಡಿರ್ತಾರೆ. ನೀವು ಚೆನ್ನಾಗಿ ಆಟ ಆಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ನಿಮ್ಮ ಪರಿಚಯ ಹೇಳಿ.
4: ಹಲೋ,
1: ನಮಸ್ತೆ. ನಿಮ್ಮ ಪರಿಚಯ ಹೇಳಿ.
4: ಸನ್ನಿಧಿ, ಹಾಸನಿಂದ.
1: ಸನ್ನಿಧಿ, ಉಲ್ಟಾ ಅಂಕೆಗಳ ಆಟವನ್ನ ಆಡಬೇಕು. ಲೌಡ್ ಸ್ಪೀಕರ್ನ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. 400, ಅದರಿಂದ ಉಲ್ಟಾ ಅಂಕೆಗಳನ್ನ ಹೇಳ್ಬೇಕು. ಆಯ್ತಾ? 400, 399, 398, 397, ಹಾಗೆ. ಅರ್ಥ ಆಯ್ತಲ್ಲ? ನೀವು ಎಷ್ಟು ಸಮಯ ತಗೊಳ್ತೀರಾ ಅಂತ ನಾವು ನೋಟ್ ಮಾಡ್ಕೊಳ್ತೀವಿ. ಇದಕ್ಕೆ ಮುಂಚೆ ಸುಬ್ರಹ್ಮಣ್ಯ ಜಯಂತ್ ಚಂದನ ಇಬ್ರು ಆಡಿರ್ತಾರೆ. ನಿಮ್ಮ ಸಮಯ ಶುರುವಾಯ್ತು.
4: 400 ಕನ್ನಡದಲ್ಲೇ ಹೇಳ್ಬೇಕಾ?
1: ಹೌದು. ನಿಮ್ಮ ಟೈಮರ್ ಮತ್ತೆ ಸೆಟ್ ಮಾಡ್ತೀನಿ.
4: 398, 397, 396, 395, 394, 393, 392, 391, 390, 389, 388, 387, 386, 385.
1: ಸಮಯ ಮುಗಿದಿದೆ. ಮುನ್ನೂರ 385ಕ್ಕೆ ತಲುಪಿದ್ದೀರಾ. ಸುಬ್ರಹ್ಮಣ್ಯ ಜಯಂತ್ ಅವರು 374ಕ್ಕೆ ರೀಚ್ ಆಗಿದ್ರು. ಅವರು ಈ ಆಟದ ವಿಜೇತರು. ಮತ್ತು ಕಾಗುಣಿತ ಆಟದಲ್ಲಿ 14.46 ಸೆಕೆಂಡ್ ಅಲ್ಲಿ ನಿರ್ಮಲಾ ಅವರು ಆಟ ಆಡಿ ಅವರು ಈ ಒಂದು ಆಟದ ವಿಜೇತರ ಆಗಿರ್ತಾರೆ. ಇಂದಿನ ರೇಡಿಯೋ ಆಟಕ್ಕೆ ಕರೆ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ಆಟ ಆಡಿ ಗೆದ್ದವರಿಗೂ ಕೂಡ ಶುಭಾಶಯಗಳು. ಇಂದಿಗೆ ಈ ಯುವವಾಣಿ ರೇಡಿಯೋಗೆ ಮುಗ್ದಿದೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.

0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:30:21. ಕೇಳಿದರೆ ಇನ್ನು ಮುಂದೆ ಆಲಿಸಿ ಗಜಲ್ಗಳು.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳಿದರೆ ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ. ಕಟೀಲ್ ಶಿಫೈ ಅವರ ರಚನೆ, ಹಾಡಿದ್ದಾರೆ ಅನುರಾಧ ಪೌಡ್ವಾಲ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಗಜಲ್ಗಳಲ್ಲಿ ಕೊನೆಯದಾಗಿ ಕೇಳಿ ಸಂತ ದರ್ಶನ್ ಸಿಂಗ್ ಅವರ ರಚನೆ, ಹಾಡಿದ್ದಾರೆ ಗುಲಾಂ ಅಲಿ.

ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳಿದರೆ ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಚಲನಚಿತ್ರ ಧ್ವನಿವಾಹಿನಿ ತುತ್ತ ಮುತ್ತ ತಾರಾಗಣದಲ್ಲಿ ರಮೇಶ್, ಪ್ರೇಮ, ದೊಡ್ಡಣ್ಣ, ಗಿರಿಜಾ ಲೋಕೇಶ್, ಸುಜಾತ, ಬಿವಿ ರಾಧ ಮತ್ತು ಇತರರು. ಕಥೆ ಸಂಭಾಷಣೆ ರಿಚರ್ಡ್ ಲೂಯಿಸ್. ಸಂಗೀತ ಹಂಸಲೇಖ. ನಿರ್ದೇಶನ ಕಿಶೋರ್ ಸರ್ಜಾ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ತುತ್ತ ಮುತ್ತ.
3: ಇದೇನವ ಒಂದ್ ಫೋನು ಮಾಡ್ದಂಗ ಇದ್ಕಿದಂಗೆ ಬಂದ್ಬಿಟ್ಟಿದ್ದೀರಾ?
4: ಹರ್ಷ ಬೇಜಾರು ಅಂತಿದ್ದ, ನಾನು ಊರಿಗೆ ಬಂದ್ ಬಹಳ ದಿವಸ ಆಯ್ತಲ್ಲ ಅದಕ್ಕೆ ಬಂದ್ರಿ.
3: ಒಳ್ಳೇದಾಯ್ತು, ನೀವ್ ಒಳಕ್ ನಡೀರಿ, ನಾವು ಹೊಸ ತೋಟ ತಕ್ಕ ಬಂದ್ಬಿಡ್ತೀನಿ.
5: ನಾನ್ ಮನೇಲಿ ಮಾಡ್ಲಿ, ನಡೀರಿ ನಾನು ಬರ್ತೀನಿ.
4: ಮಗಿನ ಬಿಸಿಲಾಗೆ ಸುಮ್ಮನೆ ಸುತ್ತಾಡ್ಸ್ಬಿಡ್ಬೇಡಿ, ಬ್ಯಾಗ ಬಂದ್ಬಿಡಿ.
5: ಈ ವಯಸ್ಸಲ್ಲಿ ಇಷ್ಟೊಂದು ಯಾಕೆ ಕಷ್ಟ ಪಡ್ಬೇಕಲ್ಲ, ನಮ್ ಜೊತೆ ಬಂದು ಹಾಯಾಗಿ ಅಲ್ಲೇ ಇರ್ಬೋದಲ್ಲ.
3: ಚಂದ ಹೇಳಿದೆ, ನಾನ್ ಬಂದ್ರು ನಿಮ್ ಅಜ್ಜಿ ಬರಕಿಲ್ಲ ಕಣೋ.
5: ಯಾಕೆ ಬರಲ್ಲ, ನೀವ್ ಹೇಳಿದ್ರೆ ಆಯ್ತಪ್ಪ.
3: ಹೇಳ್ಬೋದು ಕಣೋ ಕಂದ, ಆದ್ರೆ ಅವಳ ಮನ್ಸು ನೋಯ್ಸಕ್ ನಂಗೆ ಇಷ್ಟ ಇಲ್ಲ.
5: ಇಷ್ಟ ಇಲ್ವಾ ಇಲ್ಲ ಭಯನ?
3: ಭಯ ಅಂತ ಅಲ್ಲ ಕಣೋ ದಡ್ಡ, ಅದನ್ನೇ ಪಿರುತಿ ಅನ್ನೋದು. ಆ ಪಿರುತಿಗೆ ಎಂಥ ಶಕ್ತಿ ಅದೇ ಅಂದ್ರೆ ಮಗ, ಎಂಥ ರಾಕ್ಷಸನಾದ್ರೂ ಒಬ್ಬ ಮನುಷ್ಯನ್ ಮಾಡ್ಬಿಡ್ತೇ ಕಡೆ. ನಿಮ್ಮ ಅಜ್ಜಿ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿದ್ದೇ ಇರ್ತಾಳೆ, ಆದ್ರೆ ತನ್ನಿಂದ ಏನಿರುತ್ತೆ ಅಂತ ಅವಳು ಯಾವತ್ತೂ ಯೋಚನೆ ಮಾಡಲ್ಲ, ಅದೇ ಅವಳು ದೊಡ್ಡ ಗುಣ. ಇದೆಲ್ಲ ನಿಂಗೆ ಅರ್ಥ ಆಗಕ್ಕಿಲ್ಲ ಕಣೋ, ಅರ್ಥ ಆಗ್ಬೇಕು ಅಂದ್ರೆ ನೀನು ಒಂದ್ ಮದುವೆ ಮಾಡ್ಕೊಳಕ್ಕ ನಮ್ನೇ.

0: ಯಾಕೋ ಹರ್ಷ, ಇಲ್ಲಿ ನಿಂತಿದ್ಯಾ?
1: ಮನೋಜ್ ಮದುವೆಯಲ್ಲಿ ಒಂದು ಹುಡುಗಿ ನೋಡ್ದೆ ಅಂತಲ್ಲ?
0: ಅದೇ, ತುಂಬಾ ಚೂಟಿಯಾಗಿದ್ಲು ಅಂದ್ಯಲ್ಲ ಅವಳ.
1: ಮದುವೆ ಅಂತ ಆಗೋದಾದ್ರೆ ಅವಳನ್ನೇ ಆಗೋಣ ಅಂತ.
0: ಇಷ್ಟು ದಿನ ಆದ್ಮೇಲಾದ್ರೂ ಮದ್ವೆಗೆ ಒಪ್ಕೊಂಡಿಯಲ್ಲ.
1: ಆದ್ರೆ ಅವಳು ಯಾವ ಜಾತಿ, ಕುಲ, ಗೋತ್ರ, ಅಡ್ರೆಸ್ಸು ಯಾವುದು ನಂಗೆ ಗೊತ್ತಿಲ್ಲ.
0: ನಿನಗೆ ಇಷ್ಟವಾದ ಹುಡುಗಿ ಅಂದಮೇಲೆ ಅವಳು ಯಾವ ಜಾತಿ ಆಗಿದ್ರು ನನಗೆ ಒಪ್ಪಿಗೆನೆ. ಒಟ್ಟಿನಲ್ಲಿ ನೀನು ಸಂತೋಷವಾಗಿದ್ರೆ ಸಾಕು.
2: ಏನೇ, ಎರಡು ದಿನ ಅಂತ ನಾಲ್ಕು ದಿನ ಹೋಗ್ಬಿಟ್ಟೆ? ನಿನ್ನ ಮಗನಿಗೇನಾದರೂ ಹೆಣ್ಣುಗಿನ ನೋಡಿದ್ಯಾ?
0: ಹೆಣ್ಣೇನು ನೋಡಲಿಲ್ಲ.
3: ಅಮ್ಮ, ಹರ್ಷ ಇಲ್ವಾ?
0: ಆಗಲೇ ಆಫೀಸ್ಗೆ ಹೋದ್ನಲ್ಲೋ.
3: ಸರಿ ಅಮ್ಮ, ಬರ್ತೀನಿ.
0: ಏ ಮನೋಜ್, ನಿನ್ನ ಹತ್ರನೇ ಮಾತಾಡಬೇಕು ಅಂತಿದ್ದೆ, ಬಾ ಕೂತ್ಕೋ. ನೋಡಪ್ಪ, ನೀವೆಲ್ಲ ಮದುವೆ ಮಾಡ್ಕೊಂಡ್ರಿ, ಇವನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಈಗೇನೋ ದೊಡ್ಡ ಮನಸ್ಸು ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾನೆ. ಆದರೆ ಅದು ಯಾರೋ ನಿನ್ನ ಮದುವೆಲಿ ನೋಡೋದು ಹುಡುಗಿ ಅಂತೆ. ಅವಳ ಹೆಸರು, ಕುಲ, ಗೋತ್ರ ಏನೂ ಗೊತ್ತಿಲ್ಲ. ಅವಳು ಯಾರು ಅಂತ ಹುಡುಕೋದು? ಈಗ ಅವನು ಅವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ದಾನೆ.
3: ಓ ಸೀಮನಾ, ಅವಳು ತುಂಬ ಫಾಸ್ಟ್ ಬಿಡಿ. ನೋಡೋಕೆ ಚೆನ್ನಾಗಿದ್ದಾಳೆ, ತುಂಬ ಒಳ್ಳೆ ಹುಡುಗಿ. ಆದರೆ ನಿಮ್ಮನೆಗೆ ಸೊಸೆಯಾಗಿ ಬರೋದು ಸ್ವಲ್ಪ ಕಷ್ಟ.
0: ಯಾಕೆ?
3: ಯಾಕಂದರೆ ಅವಳ ಪೇರೆಂಟ್ಸ್ ಒಪ್ಪೋದು ಕಷ್ಟ, ಜೊತೆಗೆ ಮನೆ, ಗಂಡ, ಮಕ್ಕಳು ಅಂತ ನಾಲ್ಕು ಗೋಡೆಗಳ ಮಧ್ಯೆ ಇರೋಳಲ್ಲ ಅವಳು. ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ಛಲ ಇರೋ ಹುಡುಗಿ.
2: ಹಾಗಾದ್ರೆ ಕಷ್ಟ ಅಂತೋಳು ಅಂದ್ಮೇಲೆ ನಮ್ಮ ಮನಸ್ಸು ಇನ್ನು ಸರಿ ಹೋಗಲ್ಲ. ಒಳ್ಳೆ ಸಂಪ್ರದಾಯ, ಮನೆ, ಮಕ್ಕಳು ಅಂತ ನೋಡ್ಕೊಳ್ಳಬೇಕು. ಇಲ್ದಿದ್ರೆ ನನ್ನ ತರನೇ ಇಳುಕಾಗೋಗ್ಬಿಡುತ್ತಷ್ಟೇ.
3: ಹಾಗಾದ್ರೆ ನೀವು ಬೇರೆ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡೋದು ಒಳ್ಳೇದು.
0: ಆದ್ರೆ ಅವನು ಒಪ್ಕೋಬೇಕಲ್ಲ.
3: ಅಯ್ಯೋ, ಅವನ ಬಗ್ಗೆ ನಂಗೆ ಗೊತ್ತಿಲ್ಲಮ್ಮ. ಅದ್ರ ನಂಗೆ ಬಿಟ್ಬಿಡಿ, ನಾನು ಅವನ ಒಪ್ಪಿಸ್ತೇನೆ. ಅಮ್ಮ ಲೇಟ್ ಆಯ್ತಮ್ಮ, ನಾನು ಬರ್ತೀನಿ.
0: ಅವನಿಗೆ ಒಂದು ಮದುವೆ ಅಂತ ಮಾಡಿಬಿಟ್ರೆ ನಾನು ನೆಮ್ಮದಿಯಾಗಿರ್ಬಹುದು.
2: ಅನ್ಸೂಯ, ಮದುವೆನ ನೋಡ್ ಮಾಡಿ, ನಾನು ಮಾಡಿದ ತಪ್ಪನೆ ನೀನ್ ಮಾಡಬೇಡ. ತುಂಬಿದ ಮನೆಯಿಂದ, ಬಡ ಕುಟುಂಬದಿಂದ ದೊಡ್ಡೋರು ಅಂದ್ರೆ ಭಯ ಭಕ್ತಿರೋಳ್ಳ, ತಗೊಂಡ್ ಬಾ. ನೋಡೆ, ನಾವ್ ಹೇಳಿದ್ರೆ ತಿಳ್ಕೊಳ್ಳೋಷ್ಟು ಬುದ್ಧಿ ಇದ್ರೆ ಸಾಕು. ತುಂಬಾ ಸುಂದರವಾಗಿದ್ರೆ ಗಂಡನ್ನ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾನೆ. ನೋಡು, ನಮ್ ಪರಿಚಯದವರೊಬ್ರು ಬ್ರೋಕರ್ ಸುಬ್ಬಣ್ಣ ಅಂತ ಇದ್ದಾರೆ, ಅವ್ರು ಬೇಕಾದ್ರೆ ಹೇಳ್ತೀನಿ.
3: ಅಲ್ವಾ, ನಾನು ನಿನ್ ಬೆಸ್ಟ್ ಫ್ರೆಂಡ್ ತಾನೆ, ಈ ವಿಷಯ ನನ್ನ ಹತ್ರ ಕೇಳಲಿಲ್ಲ?
1: ಹಾಗೇನಿಲ್ಲಪ್ಪ, ಮೊನ್ನೆ ನಮ್ಮ ಅಜ್ಜಿ ತಾತನ ನೋಡಕ್ ಹೋಗೋವರೆಗೂ ನನಗೂ ಮದುವೆಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಈ ವಯಸ್ಸಲ್ಲೂ ಇಷ್ಟು ಅನ್ಯೋನ್ಯವಾಗಿದಾರಲ್ಲ, ನಾವು ಯಾಕೆ ಮದುವೆ ಆಗಬಾರ್ದು ಅನ್ನಿಸ್ತು. ಮದುವೆ ಅಂತ ಬಂದ್ಮೇಲೆ ಸೀಮನ್ನೇ ಮದುವೆ ಆಗೋಣ ಅನ್ಕೊಂಡೆ.
3: ನಿನ್ನಿರ್ದಾರೇನು ಸರಿಯಪ್ಪ, ಆದರೆ ಈಗ ಸಮಯ ಮೀರೋಯ್ತಲ್ಲ.
1: ಏನೋ ಹಾಗಂದ್ರೆ?
3: ಹಾಗಂದ್ರೆ ಸೀಮಾಗೆ ಈಗ 15 ದಿವಸಗಳ ಹಿಂದೆ ಎಂಗೇಜ್ಮೆಂಟ್ ಆಗೋಯ್ತು.
0: ಹರ್ಷ, ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂಥರ ಇದೆಯಲ್ಲ, ಯಾಕೋ?
1: ಏನಿಲ್ಲಮ್ಮ, ಮನೋಜ ಸಿಕ್ಕಿದ್ದ, ಅವನ ಮದುವೆಲಿ ಒಂದು ಹುಡುಗಿ ನೋಡಿದೆ ಅನ್ನಲ್ಲ, ಅವಳಿಗೆ ಎಂಗೇಜ್ಮೆಂಟ್ ಆಗೋಗಿದೆಯಂತಮ್ಮ.
0: ಋಣಾನುಬಂಧ ಅಂತ ಅದಕ್ಕೆ ಹೇಳೋದು. ನಿನಗೆ ಅಂತ ಆ ಬ್ರಹ್ಮ ಯಾರನ್ನು ಸೃಷ್ಟಿ ಮಾಡಿದಾನೋ ಅದನ್ನು ಬದಲಾಯಿಸ್.

0: ನೆನಪಕ್ಕಾಗತ್ತಾ? ಬಾ, ಊಟ ಮಾಡೋಣ.
1: ಬೇಡಮ್ಮ.
0: ಅದಕ್ಕೆಲ್ಲ ಬೇಜಾರು ಪಟ್ಕೊಂಡ್ರೆ ಹೇಗೋ ನೋಡು. ಕಾಮಾಕ್ಷಮ್ಮನಿಗೆ ಗೊತ್ತಿರೋರು ಸುಬ್ಬಣ್ಣ ಅಂತಿದ್ದಾರಂತೆ. ಅವ್ರಿಗೆ ಹೇಳಿದ್ರೆ ಹುಡುಗಿನ ತೋರಿಸ್ತಾರಂತೆ. ನಾಳೆ ಹೋಗಿ ನೋಡ್ಕೊಂಡು ಬರೋಣ.
2: ಮನೆ ತುಂಬಾ ಚಿಕ್ಕದು.
0: ಮನೆ ಚಿಕ್ಕದಾದ್ರೆ ಏನು, ಮನಸ್ಸು ದೊಡ್ಡದಾಗಿದ್ರೆ ಸಾಕು.
2: ಸಾವಿತ್ರಿ, ಪೂಜನ ಕರ್ಕೊಂಬಾ.
0: ಹುಡುಗಿ ದಂತದ ಗೊಂಬೆ ಇದ್ದಾಗಿದ್ದಾಳೆ.
1: ಈ ಅರಳಣ್ಣೆ
0: ಆಡಂಬರ ಇಲ್ಲದೆ ಇರಬಹುದು, ಲಕ್ಷಣವಾಗಿದ್ದಾಳೆ. ನನ್ನ ಸೊಸೆ ಆಗೋಕೆ ಲಾಯಕು. ನಿನ್ಗೇನನ್ಸುತ್ತೆ?
1: ನಿನಗೆ ಓಕೆ ಅಂದಲ್ಲಿ ಮುಗೀತು. ಮೊದಲು ತಲೆಗೆ ಶ್ಯಾಂಪು ಮಾಡ್ಕೊಳಕ್ಕೆ ಹೇಳು. ಅದೇನು ಅರಳೆಣ್ಣೆ, ಕುಂಕುಮ, ಅಷ್ಟು ಹೂವ ಎಲ್ಲ ಕಮ್ಮಿ ಮಾಡ್ಕೇಳು. ಬರೋ ಸಂಬಳ ಅದಕ್ಕೆ ಆಗೋಗುತ್ತೆ.
0: ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ.
1: ಪರವಾಗಿಲ್ಲ, ಇವತ್ತು ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಯಾಕೆ ಗೊತ್ತಾ?
0: ಗೊತ್ತಿಲ್ಲ.
1: ಒಂದು ಲಾರಿ ಲೋಡ್ ಹೂವ, ಸುರಿತಾರ ಅರಳೆಣ್ಣೆ, ಏನೂ ಇಲ್ಲ ಅದಕ್ಕೆ. ಹೇ, ಈ ಥರ ಕಾಲಕ್ಕೆ ಬೀಳೋದ್ರೆ ನಮ್ಗೆ ಇಷ್ಟ ಇಲ್ಲ. ನಾನು ನೀನು ಗಂಡ ಹೆಂಡತಿ, ಸಂಸಾರದಲ್ಲಿ ಸರಿ ಸಮಾನರು. ಏನೋ ನಿನ್ನ ಜಾಗ ಇರೋದು ನನ್ನ ಕಾಲ ಹತ್ರ ಅಲ್ಲ. ಇಲ್ಲಿ ನಿಮಿಷ ಬಂದೆ.
0: ಏನಾಯ್ತಪ್ಪ, ಯಾಕೆ ಬಂದೆ?
1: ನಿನ್ ನೋಡೋಣ ಅಂತಾನೆ ಬಂದೆ ಮಾ. ನಾನಿಲ್ಲದೆ ನಿನ್ನ ನಿದ್ದೆ ಬರಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ತಿದ್ದುಬಿಟ್ಟು ಆಮೇಲೆ ಹೋಗ್ತೇನೆ.
0: ಅಯ್ಯೋ ದಡ್ಡ, ಈ ರಾತ್ರಿ ಗಂಡ ಹೆಂಡತಿ ಬದುಕಿನಲ್ಲೇ ಅತ್ಯಂತ ಸುಂದರವಾದ ರಾತ್ರಿ, ಎಲ್ಲವನ್ನೂ ಮರೆಯುವಂಥ ಕ್ಷಣ. ಇಂಥ ಸಮಯದಲ್ಲಿ ಅಮ್ಮನ ಜ್ಞಾಪಿಸ್ಕೊಂಡು ಬಂದಿದೆಯಲ್ಲ, ನಿನಗೇನು ಹೇಳಬೇಕು? ಹೋಗು ಪಾಪ, ಹುಡುಗಿ ಏನು ಅನ್ಕೋತಾ ಇದ್ದಾಳೋ ಏನೋ. ನಾನು ಮಲಗ್ತೀನಿ, ನೀನು ಹೋಗು.
1: ಮೊದಲು ಮಲ್ಕೋ, ಆಮೇಲೆ ಹೋಗ್ತೀನಿ.

0: ಕಣ್ಣು ಹುಡುಗಾಯ್ತಾಗಲೇ ನಮ್ಮ ಅಪ್ಪ ತೀರ್ಕೊಂಡ್ರು. ಅವತ್ತಿನಿಂದ ನನಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ತಾಯಿನೇ. ಅವತ್ತಿಂದ ಇವತ್ತುವರೆಗೂ ಒಂದಿನ ಕೂಡ ಅವ್ರು ನನ್ನ ಬಿಟ್ಟಿದ್ದಿಲ್ಲ. ನಾನು ಇಲ್ಲದೆ ಅವ್ರು ನಿಂತೇನೆ ಬರಲ್ಲ, ಅದಕ್ಕೆ ಬಂದೆ. ನಿನಗೆ ಬೇಜಾರಾಯ್ತಾ?
1: ಖಂಡಿತ ಇಲ್ಲ, ತುಂಬ ಸಂತೋಷ ಆಯಿತು. ತಾಯಿ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಮ ಹೆಂಡತಿ ಆಗಿರೋದು ನನ್ನ ಅದೃಷ್ಟ. ಅತ್ತೆ,
0: ಕೂತ್ಕೋ.
1: ಏನತ್ತೆ, ಆಗ್ಲೇ ಊರ್ಗೆ ಹೊರಡ್ತೀನಿ ಅಂತ ಹೇಳಿದ್ರಂತೆ, ಇನ್ನೊಂದೆರಡು ದಿವಸ ಇರಬಹುದಲ್ಲ?
2: ಅಯ್ಯೋ, ಮನೆ ತಾವು ನೋಡ್ಕೊಳ್ಳೋರು ಯಾರು ಇಲ್ಲ ಕಣೋ ಮಗ. ಮೊದ್ಲೇ ಗಾದೆ ಮಾತೆ ಅದೇ, ಆಳ್ ಮಾಡಿದ್ದಾಳು ಅಂತ ಕೇಳಿಲ್ವ ನೀನು?
3: ನೀ ಏನು ಯೋಚನೆ ಮಾಡಬೇಡ ಮಗ. ದೇವರು ಬಂಗಾರದಂತ ಮಗಿನ ಶಶಿ ಹಾಕೊಟ್ಟವಳೆ. ಈಸಿದಾಗೆ ನೀ ಬಹು ಪುಣ್ಯ ಮಾಡಿದ್ದೆ ಮಗ.
1: ಹೌದತ್ತೆ, ನಾನು ಅನ್ಕೊಂಡಂತ ಸೊಸೆನೆ ಸಿಕ್ಕಿದ್ಲು.
2: ಸೊಸೆ ಏನ್ಬೇಡ ಕಣ್ಲ ಮಗ, ಮಗಳು ಮಗಳು.
4: ತಾತಾ, ಅಮ್ಮ ನನ್ನ ಹನಿಮೂನ್ಗೆ ಉಡುಪಿ, ಧರ್ಮಸ್ಥಳ, ಕೊಲ್ಲೂರು ಹೋಗು ಅಂತಿದ್ದಾರೆ. ಸಂಸಾರಿಯಾಗಿ ಹೋಗೋಣ, ಸನ್ಯಾಸಿ ವಾಪಸ್ ಬರ್ಬೇಕಷ್ಟೆ. ಏನ್ ಮಾಡ್ಲಿ?
3: ಹೋಗು ಮಗ, ಕೊಲ್ಲೂರ್ಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಊಟಿಗೆ ಹೋಗು. ಏನ
2: ಅಮ್ಮನ ಮಾತು ಕೇಳ್ಬೇಕು ಕಣಪ್ಪ ಅಂದ್ರೆ. ಊಟಿಗೆ ಹೋಗಿ ಏನ್ ಮಾಡಿಯೇ? ನೀ ನೆಂಟಿ ದೇವಸ್ಥಾನಕ್ಕೆ ಹೋಗ್ಲಿ, ಪೂಜೆನೂ ಮಾಡಿಸ್ಲಿ, ಪ್ರಸಾದನು ತಗೊಂಬರ್ಲಿ. ಅಲ್ಲಿ ಗಂಟ ನೀನು ಆಚೆ ಕಡೆ ಗೋಪುರ ಇರ್ತದಲ್ಲ, ಅದನ್ನ ವಸಿ ಚೆನ್ನಾಗಿ ನೋಡು. ಹ್ಞೂ.

0: ತುಂಬಾ ಬುದ್ಧಿವಂತೆ ಬಿಡೆ. ಒಳ್ಳೆ ಸೊಸೆನೆ ಆರಿಸ್ಕೊಂಡಿದ್ಯಾ. ಕೂತ್ಕೊಂಡ್ರೆ ಕೂತ್ಕೋತಾಳೆ, ನಿಂತ್ಕೊಂಡ್ರೆ ನಿಂತ್ಕೋತಾಳೆ.
1: ನೀನು ಹೇಳಿದ ಹಾಗೆ ತುಂಬಾ ಸಂಪ್ರದಾಯಸ್ಥ ಕುಟುಂಬದವಳು. ಮನೆ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಡುಗೆನೂ ಅಷ್ಟೇ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರು ಅಂದ್ರೆ ತುಂಬಾ ಮರ್ಯಾದೆ, ಭಯ, ಭಕ್ತಿ
0: ಅದೇ ಮುಖ್ಯ ಅಲ್ವೇನೆ. ಅವಳ ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಈಗಿನ ಕಾಲದ ಹುಡುಗಿರ್ತಾರ, ಸ್ಟೈಲು ಫ್ಯಾಷನ್ ಏನೂ ಇಲ್ಲ ಕಣೆ. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರ್ಬೇಕು ಬಿಡಮ್ಮ.
1: ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇನೆ.
2: ಇದೇನೇ ಅನ್ಸೂಯ, ಹೊಸ ಅವತಾರ.
0: ಹೋಗ್ಬೇಕಾದ ಗೌರವ ತರ ಇದ್ದೇಳು, ಬರ್ತಾ ಮೋಹಿನಿ ಆಗ್ಬಿಟ್ಟಿದ್ದಾಳೆ. ಮೇಕೆ ತರ ಇದ್ದೋಳು, ಮೇನ್ಕೆ ಆಗ್ಬಿಟ್ಟಿದ್ದಾಳೆ. ಚೆನ್ನಾಗಿ ಮೋಡಿ ಮಾಡಿದ್ದಾರೆ ಬಿಡು. ನನ್ಗೆ ಯಾಕಮ್ಮ ಏನ್ ಶುರುವಾಗುತ್ತೆ? ನಾನು ಬರ್ತೀನಿ ಕಣೆ.
3: ಏನಿದು ಅವತಾರ? ಲಕ್ಷಣವಾಗಿ ಜಡೆ ಹಾಕೊಂಡು ಹೂ ಮುಡ್ಕೊಳ್ಳೋದ್ ಬಿಟ್ಟು ಒಳ್ಳೆ ಚಂಡಿ ಚಾಮುಂಡಿ ತರ ಕೂದಲು ಬಿಟ್ಕೊಂಡಿದ್ಯಲ್ಲ, ಅಸಹ್ಯ.
1: ನನ್ಗೂ
3: ಯಾಕೆ ಮಾಡ್ಕೋಬೇಕು? ನಿನ್ನ ನೋಡಿದ್ರೆ ನನ್ನ ಮೈಯೆಲ್ಲ ಉಳಿಯುತ್ತೆ.
2: ನಾನೇನ್ ಮಾಡ್ಲಿ ಅತ್ತೆ, ಅವ್ರು ಹೇಳ್ದ ನನ್ ಕೇಳ್ಬೇಕಲ್ವಾ?
3: ಎಂಟು ದಿನದಲ್ಲಿ ಏನೆಲ್ಲ ಆಟ ಆಡಿದ್ಯೆ, ಈಗ ಅವನ್ ಹೇಳ್ದ ಅಂತ ಕಾರಣ ಹೇಳ್ತಾ ಇದೀಯ? ಅವನಿಗೇನು ಅಂತ ನನಗ್ ಗೊತ್ತಿಲ್ವಾ? ಇದೆಲ್ಲ ನಿಂದೆ ನಾಟಕ.
2: ನಾನೇನ್ ನಾಟಕ ಮಾಡಿದೆ ಅತ್ತೆ?
3: ನಿನ್ನ ನೋಡಕ್ ಬಂದಾಗ ಹೇಗಿದ್ದೆ, ಈಗ ಇದನ್ನೆಲ್ಲ ಹಾಕಲ್ತೆ? ಏನೇ ಅವನೇ ಬಂದ್ ನಿನಗ್ ಸಿಂಗಾರ ಮಾಡಿದ್ನ? ಈ ಮೊಸಳೆ ಕಂಡಿರೆಲ್ಲ ನನ್ನ ಹತ್ರ ನಡೆಯಲ್ಲ. ಅವನ್ ಹೇಳ್ದ ಅಂದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ಮಳ್ಳಿ ಇನ್ಮೇಲೇನಾದ್ರೂ ಈ ಅವತಾರದಲ್ಲಿ ನೀನಿದ್ರೆ.
4: ಅಮ್ಮ ಏನಮ್ಮ ಇದು, ನಾವು ಮನೇಲಿ ಕಾಲಿಡ್ತಿದ್ದಕ್ಕೆ ಜಗಳ ಶುರು ಮಾಡ್ಬಿಟ್ಯಾ? ಆಗ್ಲೇ ನಾವು ಸುಸ್ತಾಗಿ ಬಂದಿದೀವಿ, ಜಗಳ ಆಡಕ್ ಬೇರೆ ಟೈಮ್ ಸಿಗ್ಲಿಲ್ವಾ ನಿನ್ಗೆ?
3: ಅವಳಿರೋ ಅವತಾರ ನೋಡ್ದೇನು?
4: ಏನ್ ಅವತಾರ ನಿನಗೆ ಇದೆಲ್ಲ ಗೊತ್ತಾಗಲ್ಲ? ಅವಳನ್ನ ಇತರ ಡ್ರೆಸ್ ಮಾಡ್ಕೊ ಅಂತ ಹೇಳ್ದವ್ ನಾನೇ.
3: ಸಂಪ್ರದಾಯ ಪೂಜೆ ಅಂತ ನಾಲ್ಕೈದು ದಿನ ಇದ್ದು ಈಗ ಅವಳಗ್ ಬೇಕಾದಾಗಿರೋಕೆ ಗೌರಮ್ಮನ್ ತರ ನಾಟಕ ಯಾಕೆ ಆಡ್ಬೇಕಿತ್ತು? ಜೊತೆಗೆ ನೀನ್ ಬೇರೆ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ?
4: ನಾನೇನ್ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಅವಳ್ದ ಯಾವ ತಪ್ಪೂನು ಇಲ್ಲ. ಅವಳೇನ್ ಮೈ ಬಿಟ್ಕೊಂಡು ಓಡಾಡ್ತಿದ್ದಾಳೆ? ಯಾರು ಹಾಕೊಳ್ತಿರೋ ಬಟ್ಟೆ ಹಾಕೊಂಡಿದ್ದಾಳೆ? ಎಲ್ರು ಹಾಕೊಳ್ಳದೆ ಸರಿ, ಅವಳು ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಅದನ್ನ ಹೇಳಕ್ ಹೊತ್ತು ಗೊತ್ತು ಅಂತ ಒಂದ್ಬೇಡ. ಬಂದ ತಕ್ಷಣ ಶುರು ಮಾಡ್ಬೇಕಿತ್ತಾ? ನೀನ್ ವಯಸ್ಸಲ್ಲಿ ದೊಡ್ಡವಳು, ಅವಳು ಹೊಸದಾಗಿ ಬಂದಿದ್ದಾಳೆ, ನಿಧಾನವಾಗಿ ತಿಳಿಸ್ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನ್ಗೆ? ನನ್ ಕರ್ಮ

0: ಪೂಜಾ ಅಮ್ಮ ಇಲ್ಲಿ?
1: ಇನ್ನೂ ಎದ್ದಿಲ್ಲ ರೀ. ನಿನ್ನೆ ನಡೆದಿದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿರ್ಬೇಕು.
0: ಸಿಸಿ, ನಮ್ಮಮ್ಮ ಆ ಥರ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಶೀ ಇಸ್ ಜಮ್ ಆಫ್ ಅ ಲೇಡಿ. ಇರು, ನೋಡ್ಕೊಂಡು ಬರ್ತೀನಿ. ಅಮ್ಮ ಪೂಜಾ.
1: ಅತ್ತೆ ಏನಂದ್ರು?
0: ಅಮ್ಮ ಮಲಗಿದ್ರು, ಪಾಪ ರಾತ್ರಿ ಎಲ್ಲ ಸರಿಗೆ ನಿದ್ದೆ ಮಾಡಿಲ್ವೋ ಏನೋ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಬಂದ್ಬಿಟ್ಟೆ. ಬರ್ತೀನಿ.
1: ಹಲೋ.
0: ಏನೋ ಊಟ ಆಯ್ತಾ? ಆಮೇಲೆ ನಾನು ಬೆಳಗ್ಗೆಳಿಂದ ನೆನಪಿದೆ ತಾನೆ, ಸಾಯಂಕಾಲ 5:00 ಪಾರ್ಟಿಗೆ ಹೋಗಬೇಕು. ರೆಡಿಯಾಗಿರು. ಮಾಡರ್ನ್ ಆಗಿ ಡೀಸೆಂಟಾಗಿ ಡ್ರೆಸ್ ಮಾಡ್ಕೋಬೇಕು. ಹೈಟೆಕ್ ಹೈಟೆಕ್ ಬಸ್ ಇದ್ದಂಗೆ ಇರಬೇಕು.
1: ಸರಿ, ಯಾರ್ದು ಫೋನು? ಅವ್ರದ್ದೇ. ಏನಂತೆ? ಅದು ಅವ್ರು ಬೇಗ ಬರ್ತಾರಂತೆ. ಪೂಜಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ.

0: ಮನೆ ಕಡೆ ಹುಷಾರು.
1: ಸರಿ ಅತ್ತೆ.
2: ಏನಮ್ಮ ಊಟ ಮಾಡಿದ್ಯಾ?
0: ಸದ್ಯ. ಈಗಲಾದ್ರೂ ಅಮ್ಮನ ಬಗ್ಗೆ ನೆನಪು ಬಂತಲ್ಲ.
2: ಯಾಕಮ್ಮ ಹೀಗೆ ಮಾತಾಡ್ತೀಯಾ? ಬೆಳಗ್ಗೆ ನೀನು ನೋಡೋಣ ಅಂತ ನಿನ್ನ ರೂಮಿಗೆ ಬಂದೆ. ನೀನು ಮಲಗಿದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಆಫೀಸ್ಗೆ ಹೋದೆ. ಆಮೇಲೆ ಈಗ ತಾನೆ ನೋಡ್ತಾ ಇದ್ದೀನಿ. ನೆನ್ನೆ ನಡೆದು ನೀನು ಮರ್ತಿಲ್ಲ ಅನ್ಸುತ್ತೆ.
0: ನಾನು ಮರೆತರೂ ನೀವು ಮರಿಬೇಕಲ್ಲ. ನಿನ್ನ ಹೆಂಡತಿ ಕೋಪಕ್ಕೆ ಅಡುಗೆನೂ ಮಾಡದೆ ಹೋಗಿದ್ದಾಳೆ. ಊಟ ಹೇಗೆ ಮಾಡೋದು ಹೇಳು.
2: ಪೂಜಾ, ಪೂಜಾ, ಅಡುಗೆನೇ ಮಾಡಿಲ್ವ ಅಂತ ಯಾಕೆ?
1: ಮಾಡಿದ್ದಲ್ಲ, ಅನ್ನ ಸಾರು ಎಲ್ಲ ಇದೆಯಲ್ಲ.
0: ಯಾವುದು ಮಧ್ಯಾಹ್ನ ತಂಗಳ ಅದನ್ನ ಯಾರು ತಿಂತಾರೆ?
1: ಅನ್ನ ಇದೆಯಲ್ಲ ಅಂತ ಮಾಡ್ಲಿಲ್ಲ. ಬೇಕಾದ್ರೆ ಬಿಸಿಯಾಗಿ ಮಾಡ್ತೀನತ್ತೆ.
0: ಬೇಡಮ್ಮ, ನನಗೋಸ್ಕರ ನೀನ್ ತೊಂದರೆ ತಗೋಬೇಡ. ನೀವಿಬ್ರು ಪಾರ್ಟಿಲಿ ಊಟ ಮಾಡ್ಕೊಂಡು ಬಂದ್ರಲ್ಲ, ನಾನ್ ಹಸ್ಕೊಂಡಿದ್ರೆ ನಿಮ್ಗೇನು?
2: ಸರಿ ಬಿಡಮ್ಮ, ಬಾ ಊಟ ಮಾಡು.
0: ನನಗ್ ಬೇಡ, ಈ ಮನೇಲಿ ನನಗ್ ಮರ್ಯಾದೆನೆ ಇಲ್ಲ ಅಂದ್ಮೇಲೆ ಊಟ ಯಾರಿಗೆ ಬೇಕು?
2: ಈಗ ನಿನ್ ಮರ್ಯಾದೆ ಹೋಗೋಂಗ್ ಏನಾಗಿದೆ ಮನೇಲಿ?
0: ಇನ್ನೇನಾಗ್ಬೇಕು, ಪಾರ್ಟಿಗೆ ಹೋಗ್ತೀವಿ ಅಂತ ನೀನಾದ್ರೂ ಅವಳಾದ್ರೂ ನನ್ನ ಹತ್ರ ಹೇಳಿದ್ರ? ಫೋನ್ ಬಂದಾಗ ಏನು ಅಂತ ಕೇಳಿದ್ರೆ ಸಂಜೆ ಬೇಗ ಬರ್ತಾರೆ ಅಂತ ನನಗೆ ಸುಳ್ಳು ಹೇಳ್ತಾಳೆ. ನೀನೇನ್ ಕಡಿಮೆನಾ? ಆಫೀಸ್ಗೆ ಹೋಗೋವಾಗ ನನಗ್ ಹೇಳದೆ ಹೋಗ್ತಾ ಇರ್ಲಿಲ್ಲ. ಶರ್ಟ್ ಯಾವ್ದು ಹಾಕ್ಲಿ ಅಂತ ಕೇಳ್ತಾ ಇದ್ದೆ. ಈಗ ಯಾವ್ದಕ್ಕೂ ಟೈಮ್ ಇಲ್ಲ ಪಾಪ. ಯಾಕೆ ಹೇಳು, ಹೆಂಡತಿ ಬಂದ್ಬಿಟ್ಟಿದ್ದಾಳಲ್ಲ ಅದಕ್ಕೆ. ನೀವಿಬ್ರು ನನ್ನ ಮನೆ ಕಾಯೋ ನಾಯಿ ಅನ್ಕೊಂಡಿದ್ದೀರಾ?

0: ಬನ್ನಿ, ಒಳ ಬನ್ನಿ.
1: ಏನು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದೀರಲ್ಲ?
2: ಮಗಳನ್ನು ನಿಮ್ಮನ್ನು ಹಬ್ಬಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ.
0: ಸಂಪ್ರದಾಯ ಅಲ್ವೇ, ಅದನ್ನೇ ಮರ್ತ್ಬಿಟ್ರೆ ಹೇಗೆ? ಗೌರಿ ಹಬ್ಬಕ್ಕೆ ಮಗಳನ್ನ ಅಳಿಯನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಕಳಿಸ್ಕೊಡ್ತೀರಾ?
3: ಆಯ್ತು,
0: ಕರ್ಕೊಂಡು ಹೋಗಿ.
1: ಅಮ್ಮ, ನೀನು ಯಾಕೆ ನಮ್ಮ ಜೊತೆ ಬರಬಾರ್ದು?
0: ಅಯ್ಯೋ ಬೇಡಪ್ಪ, ನಾನು ಬಂದರೆ ಇಲ್ಲಿ ಮನೆ ಹತ್ರ ಯಾರಿರ್ತಾರೆ? ನೀವು ಹೋಗಿ ಬನ್ನಿ.

0: ಪೂಜಾ, ಏನಮ್ಮ? ನಿಮ್ಮ ಅತ್ತೆ ಮನೇಲಿ ನೀನ್ ಚೆನ್ನಾಗಿದ್ಯಾ?
1: ಹ್ಮ್.
0: ಯಾಕಮ್ಮ, ನನಗೇನು ಹಾಗನಿಸ್ತಾ ಇಲ್ಲ. ನಿಮಿಷಕ್ಕೊಂದು ಅವತಾರದಲ್ಲಿ ಇರ್ತಿದ್ದಲ್ಲ, ಯಾಕೆ?
1: ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯಾ? ಗೌರಮ್ಮ ಅಂತರ ಇದ್ರೆ ಇವ್ರಿಗೆ ಇಷ್ಟ ಇಲ್ಲ. ಫ್ಯಾಷನ್ ಸ್ಟೈಲು ಅಂದ್ರೆ ಅತ್ತೆಗೆ ಇಷ್ಟ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲಮ್ಮ.
0: ನೋಡಮ್ಮ, ನೀನ್ ಅಂದ ಚಂದ ಇರೋದು ನಿನ್ ಗಂಡನ್ಗೋಸ್ಕರ. ಅವ್ರು ಬಂದ ತಕ್ಷಣ ಲಗ್ನಕ್ಕೆ ಬರ್ಮಾಡ್ಕೊ, ಅವ್ರು ಹೇಳ್ದಂಗೆ ಕೇಳು. ಯಾಕೆಂದ್ರೆ ನಿನ್ ಕಷ್ಟ ಸುಖದಲ್ಲಿ ಕೊನೆಯವರೆಗೂ ಭಾಗಿಯಾಗೋದು ಅವರೊಬ್ರೇನೆ.
1: ಸರಿಯಮ್ಮ.
0: ಹಾಗಂತ ನಿಮ್ಮ ಅತ್ತೆ ನಿದ್ರಾಕೋ ಬೇಡ. ಇನ್ಮೇಲೆ ನಿನ್ ತವರಿರೋದು ನಿನ್ ಸಂತೋಷ ಹಂಚ್ಕೊಳ್ಳೋದಕ್ಕೆ ಮಾತ್ರ. ಕಷ್ಟ ಬಂದ್ರೆ ನೀನೇ ಸರಿ ಮಾಡ್ಕೋಬೇಕು.
2: ಹೇಗಿದ್ದಾಳೆ ನಿನ್ ಸೊಸೆ? ನೀನ್ ಹೇಳ್ದಂಗೆ ಹೇಳ್ತಾಳ ತಾನೆ?
0: ಹ್ಮ್, ಪರವಾಗಿಲ್ಲ.
2: ಇದೇನೆ ಹಳೆ ಅವತಾರದಲ್ಲೇ ಇದ್ದಾಳೆ.
3: ನೋಡಿ, ನಿಮ್ಮ ಮನೇಲಿ ಏನ್ ತೊಂದ್ರೆ ಇದೆಯೋ ಅದನ್ನ ಸರಿಪಡಿಸ್ಕೊಳಕ್ ನೋಡಿ. ಅದನ್ನ ಬಿಟ್ಟು ಬೇರೆಯವ್ರ ಮನೆಗೆ ಬಂದು ಕಿತಾಪತಿ ಮಾಡ್ಬೇಡಿ.
2: ಇದೇನೆ ಅನ್ಸಯ್ಯ, ನಿನ್ ಸೊಸೆ ಹಿರಿಯರು ತೋರ್ಸು ಭಯಭಕ್ತಿ ಮರ್ಯಾದೆ ಇಲ್ಲದ ಮನೇಲಿ ನಾನಿರೋದಿಲ್ಲಮ್ಮ.
3: ಪೂಜಾ, ಮನೆಗ್ ಬಂದವ್ರ ಹತ್ರ ಹೀಗ ಮಾತಾಡೋದು
1: ಮತ್ತಿನ್ನೇನು? ಸ್ನೇಹಿತೆಯಾಗಿ ಬಂದವರು ಸ್ನೇಹಿತ ವಿಷಯ ಮಾತಾಡ್ಬೇಕಪ್ಪ, ತಂದೆಡ ಬುದ್ಧಿ ಯಾಕೆ?
3: ಅವರೇನು ತಂದೆಡಕ್ ಬಂದಿರ್ಲಿಲ್ಲ, ಅವ್ರು ಸರಿಯಾಗಿ ಹೇಳಿದ್ದಾರೆ. ನಾನು ಹೇಳಿದ್ದು ಹೇಗಿರ್ಬೇಕು ಅಂತ. ಹೀಗೇನಾ?
1: ನಾನ್ ಹೀಗೆ ಇರೋದು.
3: ಏನಂದೆ?
1: ಹೌದು, ನಿನ್ ಗಂಡ ಹೇಗ್ ಹೇಳ್ತಾನೋ ಹಾಗೆ ಇರೋಂತ ನಮ್ಮಮ್ಮ ಹೇಳಿದ್ದಾರೆ.
3: ಓಹೋ, ಈ ಮನೇನ ಮುರಿಯುವಂತ ಬುದ್ಧಿ ಹೇಳ್ಕೊಡಕ ನಿಮ್ಮಮ್ಮ ನಿನ್ ಕರ್ಕೊಂಡು ಹೋಗಿದ್ದು.
1: ನೋಡಿ, ನೀವು ನನ್ ಏನ್ ಬೇಕಾದ್ರೂ ಅನ್ನಿ, ನಮ್ಮಪ್ಪ ಅಮ್ಮನ ಬೈದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ.
3: ಇಲ್ಲ, ಅವ್ರು ಮಾಡಿರೋ ಕೆಲ್ಸಕ್ಕೆ ಬೈದೆ ಮರ್ಯಾದೆ ಮಾಡಕ್ಕಾಗತ್ತಾ? ನಿಮ್ಮಮ್ಮ ಅವ್ರ ಅತ್ತೆ ಮನೇಲಿ ನೆಟ್ಟಿಗೆ ಸಂಸಾರ ಮಾಡಿದ್ರೆ ನಿನಗೂ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ರು.
4: ಅಮ್ಮ, ಏನಮ್ಮ ಇದಲ್ಲ?
3: ಮೊದಲು ನಿನ್ ಹೆಂಡತಿಗೆ ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಕಲಿಸು. ಕಾಮಾಕ್ಷಮ್ಮನ ಜೊತೆ ಹಾಗ ಮಾತಾಡೋದು
4: ನೀನೇನಂದ್ಯ?
1: ಅಯ್ಯೋ, ನಾನೇನ್ ಸುಮ್ ಸುಮ್ನೆ ಹೇಳದ್ನ? ಅಲ್ಲರಿ, ಬೀದಿಲ್ ಹೋಗೋರೆಲ್ಲ ನಮ್ಮನ ವಿಷಯಕ್ಕೆ ಯಾಕ್ರಿ ತಲೆ ಹಾಕ್ಬೇಕು?
4: ಅವಳು ಹೇಳ್ತಿರೋದು ಸರಿನೇ.
3: ಏನ್ ಸರಿ, ಏನೋ ಸರಿ, ತಪ್ಪು ಮಾಡಿದಾಗ ಒದ್ದು ಬುದ್ಧಿ ಕಲ್ಸೋದ್ ಬಿಟ್ಟು ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಆಗ್ಲೇ ಹೆಂಡತಿ ಗುಲಾಮ್ ಆಗ್ಬಿಟ್ಯಾ? ಎಲ್ಲ ನನ್ ಕರ್ಮ.
4: ನೀನಾದ್ರೂ ಸುಮ್ನೆ ಇರ್ಬಾರ್ದಿತ್ತಾನೆ.
5: ನಾನ್ ಯಾಕ್ರಿ ಸುಮ್ನೆ ಇರ್ಲಿ? ಆ, ಅವ್ರ ಯಾಕೆ ನಮ್ಮಮ್ಮನ್ ಬೈಬೇಕಿತ್ತು? ಅವ್ರೇನ್ ಬಿಟ್ಟೆ ಬಿದ್ದಿದಾರ? ಯಾರಾದ್ರೂ ನಿಮ್ಮಮ್ಮನ್ ಬೈದಿದ್ರೆ ನೀವ್ ಸುಮ್ನೆ ಇರ್ತಿದ್ರಾ? ಎಷ್ಟಾದ್ರೂ ನಿಮ್ಮಮ್ಮನ್ ಮಗ ಅಲ್ವಾ, ಅದಕ್ಕೆ ನನ್ ಕರ್ಮ.
6: ಯಾಕೋ ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ, ಆಗ್ಲೇ ಬಾರ್ಗ್ ಬಂದು ಕೂತಿದೀಯಾ? ಮನೇಲಿ ಏನಾದ್ರು?
7: ಯಾವ ಮನೆ ಯಾವ ಮಮತನ?
6: ಯಾಕೋ
7: ಅದು ನನ್ನ ಹೆಂಡತಿಗೂ ನಮ್ಮ ಅಮ್ಮನಿಗೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗತ್ತೆ ಕಣ. ಇವಳ ಪರ ಮಾತಾಡಿದ್ರೆ ಅವ್ರಿಗೆ ಕೋಪ, ಅವ್ರ ಪರ ಮಾತಾಡಿದ್ರೆ ಇವಳು ನಿಶ್ಚಯ ಮಾಡ್ಕೊತಾಳೆ. ಇವತ್ತು ನಾಳೆನೋ ಕಮ್ಮಿ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀನಿ, ಜಾಸ್ತಿ ಆಗ್ತಾನೆ ಇದೆಯಪ್ಪ. ತಲೆ ಬಿಸಿ ಆಗ್ಬಿಡಿದೆ ಕಣ.
6: ಅಷ್ಟೇನಾ? ಅದ್ಯಾವ ದೊಡ್ಡ ಪ್ರಾಬ್ಲಮ್ ಬಿಡೋ, ಎಲ್ಲಾರ ಮನೇಲೂ ಇದ್ದಿದ್ದೆ. ನೀನ್ ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ.
7: ಹೇಗೋ ಸಾಧ್ಯ? ಆಫೀಸ್ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಹೋದ್ರೆ ಒಳ್ಳೆ ಕಾಗೆ ನರಿಗಳ ತರ ಕಿತ್ತಾಡ್ತಿರ್ತಾರೆ. ತಲೆಗೆ ಹಚ್ಕೋಬೇಡ ಅಂದ್ರೆ?
6: ನೀನು ಕ್ಲವರ್ ಆಗಿ ಮ್ಯಾನೇಜ್ ಮಾಡಕ್ಕೆ ಬರಲ್ವಲ್ಲ. ಬರೀ ಪ್ರೀತಿ ಪ್ರೇಮದಿಂದ ಸಂಸಾರ ಸುಖವಾಗಿರಲ್ಲ, ಸ್ವಲ್ಪ ಚಾಣಾಕ್ಷತ ನಾನು ಬೇಕು.
7: ಈಗ ನಾನು ಏನ್ ಮಾಡು ಅಂತೀಯ?
6: ಒಂದು ಕೆಲಸ ಮಾಡು, ಅಮ್ಮನ ಮುಂದೆ ಹೆಂಡತಿನ ಬೈತಾ ಇರು. ಅಮ್ಮನ ಹೋಗಳು, ಹೆಂಡತಿ ಮುಂದೆ ಅಮ್ಮನ ಬೈತಾ ಇರು, ಹೆಂಡತಿನ ಹೋಗಳು. ಹೆಂಡತಿ ಜೊತೆ ಇದ್ದಾಗ ಅವಳನ್ನೇ ಸರ್ವಸ್ವ ಅನ್ನು, ಅಮ್ಮನ ಹತ್ರ ಇದ್ದಾಗ ಅವಳನ್ನೇ ದೈವ ಅನ್ನು. ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂದ ಹಾಗೆ ಈ ಜೀವನವೇ ಒಂದು ನಾಟಕ ರಂಗ ಕಣು. ನೀನು ಅದರಲ್ಲಿ ಬರೀ ಪಾತ್ರಧಾರಿ. ಏನಡ
7: ಬರ್ಲಾ?
6: ವಿಜಯೀ ಭವ.
7: ಅತಿ ಆಯ್ತು.
0: ಯಾಕೋ, ಏನಾಯ್ತು?
7: ಚಿಕ್ಕವರು ದೊಡ್ಡವರು ನಮ್ಮ ಬೆಲೆ ಬೇಡ ಗೂಬೆಗೆ, ಗೂಬೆ ಗೂಬೆ. ಕಾಮಾಕ್ಷಮ್ಮ ಯಾರಮ್ಮ? ಯಾರು ನಿಂತರ? ನನ್ನ ತಾಯಿ ಸಮಾನ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಅಂದ್ರೆ ನಿನಗೆಷ್ಟು ಬೇಜಾರಾಗ್ಬೇಡ. ನಿನಗೆ ಬೇಜಾರಾದ್ರೆ ನನಗೆಷ್ಟು ಬೇಜಾರಾಗ್ಬೇಡ.
0: ಪಾಪ ಚಿಕ್ಕ ವಯಸ್ಸು, ತಿಳುವಳಿಕೆ ಕಮ್ಮಿ, ಅದಕ್ಕೆ ಹಾಗಾಡದ್ಲು. ಹೋಗ್ಲಿ ಬಿಡು.
7: ಹೆಂಗಮ್ಮ ಬಿಡೋದು? ನಿನ್ ಜೀವನನೇ ತೇದ್ ನನ್ ಸಾಕಿದ್ಯಾ? ಆ ಗೂಬೆಗೋಸ್ಕರ ನಿನ್ ಬಿಡಕ್ಕಾಗತ್ತಾ?
0: ಅವಳಿಗೆ ತಿಳುವಳಿಕೆ ಕಮ್ಮಿ ಅಂತ ಆಗ್ಲೇ ಹೇಳದ್ನಲ್ಲೋ, ನೀನ್ ಸ್ವಲ್ಪ ಸಮಾಧಾನವಾಗಿ ಅವಳಿಗೆ ತಿಳಿಸಿ ಹೇಳು. ಹೋಗು.
7: ಬೇಡಮ್ಮ.
0: ಹೋಗಪ್ಪ,
1: ಕಾಯ್ತಾ ಇರ್ತಾಳೆ.
4: ಅವಳು ಮುಖ ನೋಡ್ಕೆ ನನ್ಗೆ ಇಷ್ಟ ಇಲ್ಲ. ಮಾ ಗುಡ್ ನೈಟ್. ಅತಿ ಆಯ್ತು, ಎಲ್ಲದಕ್ಕೂ ಒಂದು ಮಿತಿ ಇದೆ. ಏನ್ ಬೇಕಾರ ಅನ್ಕೊಳ್ಳಿ, ಸ್ವಂತ ಬುದ್ಧಿ ಇಲ್ದೇ ಇರೋನು ಅಮ್ಮವ್ರ ಗಂಡ ಅಂದ್ರೂ ಪರ ಇಲ್ಲ. ಅತಿ ಆಯ್ತಾ ಮುದುಕಿದು
7: ಅಲ್ಲ. ನೀನ್ ನನ್ ನಂಬ್ಕೊಂಡ್ ಬಂದಿದ್ಯಾ? ನಿನ್ ಮನಸ್ಸು ನೋವಾದ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ?
1: ಸರಿ ಆಯ್ತು ಬಿಡಿ, ಆಯ್ತು.
7: ಇದೆಲ್ಲ ಆ ಮುದುಕಿಗೆ ಯಾಕೆ ಅರ್ಥ ಆಗಲ್ವಪ್ಪ?
1: ಪಾಪ ವಯಸ್ಸಾಯ್ತಲ್ವಾ, ಅದಕ್ಕೆ ಇದೆಲ್ಲ ಅರ್ಥ ಆಗಲ್ಲ. ನೀವ್ ಬೇಜಾರ್ ಮಾಡ್ಕೋಬೇಡಿ.
7: ಸರಿ, ಅವ್ರ ಬಗ್ಗೆ ಮಾತಾಡ್ತಾ ನಮ್ ಸಂತೋಷ ಯಾಕೆ ಕಳ್ಕೋಬೇಕು?
3: ಅತ್ತೆ ಏನು, ನೀವ್ ಸ್ವಲ್ಪ ಈ ಕಡೆ ಬನ್ನಿ, ನಾನು ಅಡ್ಗೆ ಮಾಡ್ತೀನಿ.
8: ಯಾಕೆ?
3: ಇನ್ಮೇಲೆ ನಾನೇ ಅಡ್ಗೆ ಮಾಡ್ಬೇಕಂತೆ.
8: ಯಾರು ಹೇಳಿದ್ದು?
3: ಅವರೇ ಹೇಳಿದ್ರು, ಅವ್ರಿಗೆ ನಿಮ್ ಅಡ್ಗೆ ಹಿಡಿಸಲ್ವಂತೆ.
8: ಅವನ್ ಹೇಳಿದ್ದು ಹಾಗಲ್ಲ, ನಿನ್ ಅಡಿಗೆ ಬಾಯಲ್ಲಿಡಕ್ ಆಗಲ್ಲ ಅಂತ ಅವನೇ ನನ್ನ ಹತ್ರ ಹೇಳ್ದ.
3: ಯಾವಾಗ ಹೇಳಿದ್ರು?
8: ಸಾವಿರ ಸರಿ ಹೇಳಿದಾನೆ, ಒಂದ್ಸರಿ ಹೇಳಿದ್ರೆ ಜ್ಞಾಪಿಸ್ಕೊಂಡು ಹೇಳ್ಬಹುದು.
3: ಅವ್ರ ಹಾಗ ಹೇಳಕ್ ಸಾಧ್ಯನೇ ಇಲ್ಲ, ಅವ್ರಿಗೆ ನನ್ನ ಅಡ್ಗೆನೆ ಇಷ್ಟ.
8: ಅವನ್ ಹೇಳಿದ್ ಸರಿನೇ.
3: ಏನು
8: ನೋಡೋಕ್ ಮಳ್ಳಿ ತರ ಇರ್ತೀಯ, ನಿನಗ್ ಬೇಕಿದ್ದನ್ನ ಬೇಕಾದಾಗ ಮಾಡಿಸೋಕೆ ಬೇರೆಯವ್ರನ್ನ ಗೂಬೆ ಮಾಡ್ತೀಯ ಅಂತ.
3: ಅಂದ್ರೆ?
8: ಅಂದ್ರೆ ಬಹಳ ಚೆನ್ನಾಗ್ ನಾಟಕ ಆಡ್ತೀಯ ಅಂತ.
3: ಅಯ್ಯೋ, ನಾನೇ ನಾಟಕ ಮಾಡ್ತಿದ್ದೀನಿ?
8: ಅವನಿಗೆ ನನ್ನ ಅಡಿಗೆ ಹಿಡಿಸಲ್ಲ ಅಂತ ಹೇಳಿ ನಮ್ಮಿಬ್ರಿಗೂ ಜಗಳ ತಂದು ನಿನ್ನ ಬೇಳೆ ಬೇಯಿಸ್ಕೊಳ್ಳೋದು ನಾಟಕ ಅಲ್ವಾ?
3: ಅವರು ನಿಮ್ ಬಗ್ಗೆ ಹೇಳಿದ್ ಸರಿನೇ.
8: ಏನ್ ಹೇಳ್ದ ನನ್ ಬಗ್ಗೆ?
3: ನಾನ್ ಯಾಕೆ ಹೇಳಿ?
8: ಅವನೇನಾದ್ರೂ ಹೇಳಿದ್ರೆ ತಾನೇ, ನೀನೇ ಕಥೆ ಕಟ್ಕೊಂಡು ಹೇಳ್ಬೇಕಷ್ಟೇ.
3: ನಾನ್ ಯಾಕೆ ಕತೆ ಕಟ್ಲಿ? ಅವರೇ ಹೇಳಿದ್ದು ನೀವೊಂದು ಒಟಗುಟ್ಟ ಮುದುಕಿ ಅರಳು ಮರಳು ಅಂತ. ಅದಕ್ಕೆ ನಿಮ್ಮಡಿಗೆ ಚೆನ್ನಾಗಿಲ್ಲ ಅನ್ನೋದು ನನ್ನ ಅಡಿಗೆ ಚೆನ್ನಾಗಿಲ್ಲ ಅಂತ ಕೇಳಿಸಿರ್ಬೇಕು.
8: ಇಷ್ಟು ವರ್ಷ ನಿನ್ನ ಅಡಿಗೆನೆ ತಿಂದು ಬೆಳೆದ್ನವನು, ಆಗ ರುಚಿಯಾಗಿತ್ತ?
3: ಬೇರೆ ಗತಿ ಇಲ್ಲ, ಅದಕ್ಕೆ ತಿಂದಿರ್ತಾರೆ. ಈಗ ಅದಕ್ಕಿಂತ ರುಚಿಯಾದ ಅಡಿಗೆ ತಿಂದ ಮೇಲೆ ಅವ್ರಿಗೆ ಗೊತ್ತಾಗಿದೆ ರುಚಿ ಅಂದ್ರೆ ಏನು ಅಂತ.
4: ಒಬ್ರೆ ಕೂತಿದ್ಯಾ? ನನಗೆ ಕಾಯ್ತಿದ್ಯಾ? ಗುಡ್. ಏನೇಳೋ, ನೀನು ತುಂಬಾ ಇಷ್ಟವಾದ ಸ್ವೀಟು ತುಪ್ಪದಲ್ಲಿ ಮಾಡಿದ್ದು ಹೆಂಗೆ? ಯಾಕಮ್ಮ?
8: ನಾನು ಒಟ್ಟುಕೊಟ್ಟು ಮುದುಕಿ.
4: ಯಾವ ನನ್ನ ಮಗ ಹೇಳಿದ್ದು?
8: ನಾನು ಗೂಬೆ. ನನಗೆ 60 ವರ್ಷ, ಅರುಳೋ ಮರುಳೋ ಅಲ್ಲ.
3: ನಾನು ಮಳ್ಳಿ ತರ ಇದ್ದು ಇನ್ನೊಬ್ಬರನ್ನ ಗೂಬೆ ಮಾಡ್ತೀನಿ ಅಲ್ವಾ
8: ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಸ್ವೀಟ್ಸ್ ತಂದಿದ್ಯಾ? ಇನ್ಯಾವ ಟೈಟ್ಲು ಕೊಡಕ್ಕೆ?
3: ನಾನು ಹಳ್ಳಿ ಗುಗ್ಗು, ನನ್ ಕಟ್ಕೊಂಡ್ರೆ ನರ್ಕದಲ್ಲಿದ್ದಾಗೆ. ಅಂದ್ಮೇಲೆ ಯಾಕೆ ಕಟ್ಕೊಂಡ್ರೆ?
8: ಎಷ್ಟು ವರ್ಷ ನಿನ್ನ ಸಾಕಿ ಸಲಹಿದ್ದಕ್ಕೆ ಇದೇನ ನಂಗೆ ಸಿಕ್ಕಿ ಭಾಗ್ಯ?
5: ನಮ್ ತಂದೆ ತಾಯಿನ್ ಬಿಟ್ಟು ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ಇದೇ ನನಗೆ ಕೊಡೋ ಮರ್ಯಾದೆ?
4: ನಾನ್ ಹಾಗೆಲ್ಲ ಹೇಳಲೇ ಇಲ್ಲ.
8: ಹಾಗಂತ ನನ್ ತಲೆ ಮೇಲೆ ಕೈಟ್ಟು ಪ್ರಮಾಣ ಮಾಡು.
3: ನನ್ ತಾಳಿ ಒಟ್ಟು ಪ್ರಮಾಣ ಮಾಡಿ ಹೇಳಿ.
8: ನನ್ನ ಅಮ್ಮ ಅಂತ ಕರಿಬೇಡ. ನಿನಗ್ ತೋರಿಸಿದ ಪ್ರೀತಿನ ಒಂದು ನಾಯಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು, ಕಡೆ ಪಕ್ಷ ಅದು ನನ್ನ ಮುದುಕಿ ಎತ್ತಿರ್ಲಿಲ್ಲ. ನಿನ್ನ ಮುಖ ನೋಡಕ್ಕೂ ಅಸಹ್ಯ.
7: ಪೂಜಾ ಅದು ಬಂದು
9: ಬಾಸ್ ಕರೀತಿದ್ದಾರೆ.
10: ವಿಶ್ವಾಸ ಈಗೀಗ ಯಾಕೆ ಇಂಪೇಷಂಟ್ ಆಗಿರ್ತೀರಾ? ನೀವು ನಮ್ಮಲ್ಲಿ ಮೋಸ್ಟ್ ಎಲಿಜಿಬಲ್ ಸೇಲ್ಸ್ ಮ್ಯಾನೇಜರ್ ಅನ್ಕೊಂಡಿದ್ದೆ, ಆದರೆ ಈಗೀಗ ಯಾಕೆ ಎಲ್ಲರ ಮೇಲೆ ರೇಗ್ತಾ ಇದ್ದೀರಾ? ಈಗ ಬಂದು ಫೋನ್ ರಿಸೀವ್ ಮಾಡಿದ್ ನೀವೇನಾ?
7: ಹೌದು ಸರ್.
10: ಅಲ್ರಿ, ನಿಮ್ಗೆ ಯಾರ ಹತ್ರ ಹೇಗೆ ಮಾತಾಡೋದು ಗೊತ್ತಿಲ್ಲನ್ರಿ. ಅವರು ಕಂಪ್ಲೇಂಟ್ ಮಾಡಿದ್ರು, ಅದು ನನ್ನ ಫ್ರೆಂಡ್ ಫೋನ್, ನಿಮ್ಮ ಕಂಪ್ನಿಯವರಿಗೆ ಕಲ್ಚರ್ ಇಲ್ಲ ಅಂದರು.
7: ಸಾರಿ ಸರ್, ಅವ್ರು ನಿಮ್ಮ ಸ್ನೇಹಿತರು ಅಂತ ನಂಗೆ ಗೊತ್ತಿರಲಿಲ್ಲ.
10: ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅವರು ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಕಸ್ಟಮರ್ ಹತ್ರ ನೀವು ಮಾತಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮಿಂದ ನನಗೊಬ್ಬ ಒಳ್ಳೆ ಕಸ್ಟಮರ್ ಮಿಸ್ ಆದರು.
7: ಸಾರಿ ಸರ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸು.
10: ಮನೆಯವರು ನಿಮಗೊಬ್ಬರಿಗೆ ಅಲ್ಲ ರೀ, ಎಲ್ರಿಗೂ ಇರುತ್ತೆ. ಒಂದು ವಿಚಾರ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ ನೋಡಿ, ಹೊಸಲು ದಾಟಿದ ತಕ್ಷಣ ಮನೆ ವಿಚಾರ ಮರೆತು ಬಿಡಬೇಕು. ಇಲ್ಲಾಂದರೆ ಆಫೀಸಲ್ಲಿದ್ದಾಗ ಮನೆ ವಿಚಾರ, ಮನೇಲಿದ್ದಾಗ ಆಫೀಸ್ ವಿಚಾರ ತಲೆ ಕೆಡಿಸ್ಕೊಂಡು ಎರಡೂ ಕಡೆ ಫ್ಲಾಪ್ ಆಗ್ಬಿಡ್ತೀರಾ.
7: ಇನ್ಮೇಲೆ ಈ ಥರ ನಡೀದಾಗೆ ಟ್ರೈ ಮಾಡ್ತೀನಿ.
10: ಟ್ರೈ ಮಾಡೋದು ಸಾರಿ ಹೇಳೋದು ಅಲ್ಲ, ಇನ್ನು ಮುಂದೆ ಈ ಥರ ಆಗದಾಗ ನೋಡ್ಕೋಬೇಕಷ್ಟೇ. ಓಕೆ
7: ಓಕೆ ಸರ್. ಮಾವ ಯಾವಾಗ ಬಂದ್ರಿ?
10: ಈಗ ಬಂದಪ್ಪ.
7: ಚೆನ್ನಾಗಿದ್ದೀರಾ?
10: ಚೆನ್ನಾಗಿದ್ದೀರಪ್ಪ.
7: ಆಮೇಲೆ ಅತ್ತೆ ಬರಲಿಲ್ವಾ?
10: ನನಗೆ ಸ್ವಲ್ಪ ಕೆಲಸ ಇತ್ತು, ನಾನೊಬ್ಬರು ಬಂದೆ.
3: ಸರಿ ಸರಿ, ಮೊದಲು ಊಟ ಮಾಡಿ.
11: ಆಮೇಲೆ ಕುತ್ಕೊಂಡು ಮಾತಾಡಿವ್ರಂತೆ.
12: ನಮಸ್ಕಾರಮ್ಮ.
11: ಯಾಕೆ ಬಂದ್ರಿ ಮನೆಗೆ? ಅತ್ತೆ ಮಾತನ್ನ ಕೇಳಬೇಡ, ನಿನ್ನಿಷ್ಟ ಬಂದ ಹಾಗೆ ಇರುವಂತ ನೀವು ಹೇಳ್ಕೊಟ್ಟ ಮಾತನ್ನ ಮಗಳು ಸರಿಯಾಗಿ ಪಾಲಿಸ್ತಿದ್ದಾಳ ಅಂತ ನೋಡಕ್ ಬಂದ್ರ? ಎದ್ದೇಳ್ರಿ ಮೇಲೆ.
7: ಏನ್ ಮಾತಾಡ್ತಿದ್ದೆ ನೀನು?
11: ಕೊಟ್ಟಿ ಹೆಣ್ಣು ಕುಲುಕ್ ಹೊರಗು ಅಂದ್ಕೊಂಡು ಸುಮ್ನೆ ಇರೋದ್ ಬಿಟ್ಟು ಮನೆ ಹುಡುಗ ಬುದ್ಧಿ ಹೇಳ್ಕೊಟ್ಟಿದಾರಲ್ಲ, ಇವರು ಒಬ್ಬ ತಂದೆನಾ? ಅವ್ರು ಹೇಳ್ಕೊಟ್ಟಿದ್ದ ತಾನೇ ಇವಳು ಹೀಗ ಆಡ್ತಿರೋದು.
7: ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ?
11: ನಾನ್ ಚೆನ್ನಾಗೇ ಇದ್ದೀನಿ, ನೀನ್ ಸುಮ್ನಿರೋ. ಇವ್ರನ್ನ ಹೀಗೆ ಬಿಟ್ರೆ ಇವತ್ತು ಅತ್ತೆ ಹೇಳ್ದ ಕೇಳ್ಬೇಡ ಅಂತಾರೆ, ನಾಳೆ ಗಂಡ ಹೇಳ್ದ ಕೇಳ್ಬೇಡ ಅಂತಾರೆ, ಆಮೇಲೆ ನಾವಿವ್ರ ಕಾಲು ಕಸಕ್ಕಿಂತ ಕಡೆ ಆಗ್ತೀವಿ.
7: ಅಮ್ಮ ಇದನ್ನೆಲ್ಲ ಈಗಲೇ ಕೇಳ್ಬೇಕಾ? ಊಟ ಮಾಡ್ಬೇಕಾದ್ರೆ
11: ಇಂಥ ಮನೆ ಹಾಳು ಜನಕ್ಕೆ ಊಟ ಬೇರೆ ಕೇಳು. ನೀವೇನ್ ಮರೀಶ್ರ, ಇನ್ನೂ ಅನ್ನ ಕಿತ್ಕೊಂಡ್ರಲ್ಲ, ನಮ್ಮಅಮ್ಮ ಇವ್ರ ಹೊಟ್ಟೆ ಹಿಟ್ಟಿಲ್ಲದೆ ಬಂದಿದ್ದಾರಾ?
12: ಪೂಜ, ಅವರು ನಿಮ್ ತಾಯಿ ಇದ್ದಾಗೆ ಅವ್ರಿಗೆಲ್ಲ ಮಾತಾಡ್ಬಾರ್ದು.
11: ಯಾಕೆ ಮಾತಾಡ್ಬಾರ್ದು?
7: ಪೂಜ
11: ನೀನ್ ಸುಮ್ನೆ ರೀ, ಅನ್ನ ಕಿತ್ಕೊಳ್ಳೋರ್ನ ಯಾರು ತಾಯಿ ಅಲ್ಲಲ್ಲ. ಇವರಿಗಿಂತ ಕಿತ್ಕೊಂಡಿರೋ ಕಾಗೆನೆ ಪರವಾಗಿಲ್ಲ, ಕಡೆ ಪಕ್ಷ ಸಿಕ್ಕಿದನ್ನ ಹಂಚ್ಕೊಂಡಾದ್ರೂ ತಿಂತಾವೆ.
13: ಯಾರನ್ನೇ ಕಾಗೆ ಅಂದಿದ್ ನೀನು? ಮೂಳೆ ಇಲ್ದೇ ಇರೋ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನ್ ಮನುಷ್ಯನಾಗಿರಲ್ಲ.
11: ಆಹಾ, ಯಾರ ಮನುಷ್ಯರು ಯಾರ ಮೃಗ ಅಂತ ನೀವ್ ಮಾಡಿದ ಮರ್ಯಾದೆಲ್ಲ ಗೊತ್ತಾಗ್ತಿದೆ. ಮರ್ಯಾದೆ ಕೊಡೋದು ಮಾನಸ್ತ್ರಿಗ್ ಮಾತ್ರ, ಬೇರೆಯವ್ರೇನು ಮೂರು ಬಿಟ್ಟು ನಿಂತಿಲ್ಲ. ಬೀಗ್ರಾದವರು ಬುದ್ಧಿ ಹೇಳಕ್ ಬರ್ದೇ ಇದ್ಮೇಲೆ ಬಾಯಿಗೆ ಬೀಗ ಹಾಕೊಂಡು ಬಿದ್ದಿರ್ಬೇಕು. ಬಿದ್ದಿರಕ್ಕೆ ನಮ್ಮಅಪ್ಪ ಏನ್ ನಿಮ್ಮನೆ ಬಾಗ್ಲಿಗೆ ಭಿಕ್ಷೆ ಬೇಡಕ್ ಬಂದಿಲ್ಲ.
7: ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ.
12: ಅಳೇಂದ್ರೆ, ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಾನು ಈ ಮನೆ ಕಡೆ ಬರೋದ್ರಿಂದ ಜಗಳ ಆಗುತ್ತೆ ಅಂತಂದ್ರೆ ಈ ಮನೆ ಕಡೆನೇ ಬರೋಲ್ಲ, ಈ ಮನೆಯಿಂದ ದೂರ ದೂರ ಇದ್ಬಿಡ್ತೀನಿ.

0: ನನ್ನ ಮಗ ಅಪ್ಪಟ ಚಿನ್ನ ಬಿಸ್ಲಿಕ್ ಕರ್ಗ ಹೋಗ್ತಾನೆ, ಇವನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಈ ಕುಡ್ಕಂತ ನನ್ ಕಟ್ಟಿದ್ರಲ್ಲ, ನಾನೇ ನಾನು ಯಾವ ಮಾಡಿದೆ ಇವ್ರಿಗೆ? ನನ್ನ ಮಗ ಚಿನ್ನಾನೇ ಕಣೆ, ನೀನು ಮದ್ವೆ ಆದ್ಮೇಲೆ ತುಕ್ಕ ಹಿಡ್ದು ಕಬ್ಬಣ ಆಗಿದ್ದು. ಹೆಂಡತಿ ಆದವಳು ಮನೇಲಿ ನೆಟ್ಟಿಗೆದ್ದಿದ್ರೆ ಅವನ ಯಾಕಿಂತ ಬುದ್ಧಿ ಕಲಿತಿದ್ದ? ಅಯ್ಯೋ ಪಾಪ, ಬಾಯಲ್ಲಿ ಬರಲಿಟ್ರೆ ಕಚ್ಚಕ್ ಬರಲ್ಲ. ಕಳ್ಳಂಗೊಂದ್ ಪಿಳ್ಳನೆವ ಅಂದಾಗೆ ಕುಡಿಯೋಕೊಂದ್ ಕಾರಣ ಬೇಕಿತ್ತು, ಅದಕ್ ನಾನೇನ ಸಿಕ್ಕಿದ್ದು.
1: ಪೂಜಾ ನೀನ್ ಸ್ವಲ್ಪ ಸುಮ್ನಿರ್ತ್ಯಾ?
0: ಇಷ್ಟು ದಿನ ಸುಮ್ನೆ ಇದ್ದಿದ್ದಕ್ ತಾನೆ ನನ್ ಕುಡ್ಕನ್ ಹೆಂಡತಿಯಿಂದ ಪಟ್ಟ ಸಿಕ್ಕಿದ್ದು. ಇನ್ನು ಸುಮ್ನೆ ಇದ್ರೆ ನಾನ್ ಚಟ ಹಾಕ್ಬೇಕಾಗತ್ತೆ.
2: ಸರಿ ನಾನ್ ತಪ್ಪು ಮಾಡಿದೆ ಬಿಡು, ಸ್ವಲ್ಪ ಜಗ ನಿಲ್ಲಿಸ್ತೀರಾ? ನೀವಿಬ್ರೆ ಕಿತ್ತಾಡ್ತಿದ್ರೆ ನಾನೆಲ್ಲಿ ಹೋಗ್ಬೇಕು?
0: ಸಾರಾಯ್ ಅಂಗಡಿಗೆ ಏನ್ ಕಮ್ಮಿ, ಹೋಗಲ್ಲೇ ಕುಡ್ಕೊಂಡ್ ಬಿದ್ದು ಬದ್ದಾಡಿ. ನಿಮ್ಮಂತವ್ರ ಸಂಸಾರ ಬೇರೆ ಕೇಡು.
1: ಪೂಜಾ
0: ಅಷ್ಟಲ್ದೆ ಹೇಳ್ತಾರ, ಅಪ್ಪ ಇಲ್ದಿರ ಮಕ್ಳು ಅಪ್ಪ ಪೋಲಿ ಅಲ್ದಂಗ ಅಳಿತಿರ್ತಾರೆ ಅಂತ. ನಿನಗೂ ಅಪ್ಪ ಅಮ್ಮ ಇಬ್ರು ಇದಾರಲ್ಲ, ಅವ್ರೇನ್ ಮಹಾಬುದ್ಧಿ ಕಲ್ಸಿರೋದ್ ನಿನಗೆ? ಈ ಮನೆಗೆ ತಕ್ಕ ಸೊಸೆ ಆಗ್ಲಿಲ್ಲ, ಗಂಡರಿ ತಕ್ಕ ಹೆಂಡತಿನೂ ಆಗ್ಲಿಲ್ಲ. ಮನೇಲಿರೋರ್ಗೆ ಒಂದ್ ಮನಸ್ಸು ಮನುಷ್ಯತ್ವ ಅಂತಿದ್ರೆ ಬಂದವಳು ಸೊಸೆ ಹೆಂಡತಿ ಜೊತೆಗೆ ಮನೆ ಮಗಳು ಆಗ್ತಾಳೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಇದು ಬೇರೆ ಕೇಡು.
1: ಪೂಜಾ ಪ್ಲೀಸ್,
0: ಬೃಂದಾವನ ತೋರಿಸಿ ಬಾವಿಗೆ ತಳ್ಳಿದವರು ನಿಮ್ಮ ಅಪ್ಪ ಅಮ್ಮ. ಗಂಡನ ಮನೇನ ಸ್ವರ್ಗ ಮಾಡ್ತೀನಿ ಅಂತ ಬಂದು ನರಕ ಮಾಡ್ಬಿಟ್ಟಿಯಲ್ಲ. ನೀನೊಂದ್ ಹೆಣ್ಣ ಹೆಮ್ಮಾರಿ, ಹೆಮ್ಮಾರಿ ನಾನಲ್ಲ. ಗಂಡ ಹೆಂಡತಿ ಚೆನ್ನಾಗಿರೋದನ್ನ ನೋಡಿ ಸಂತೋಷ ಪಡದೆ ಸಂಕಟ ಪಡ್ತಾ ನಮ್ ಸಂಸಾರಕ್ ಸಮಾಧಿ ಕಟ್ಟಿ ಈ ಮನೇನ ಸ್ಮಶಾನ ಮಾಡಿದವರು ನೀವು. ನೀವು ಹೆಮ್ಮಾರಿ.
3: ಅಮ್ಮ
0: ಏನ್ರಪ್ಪ, ಏನಾದ್ರೂ ವಿಷಯ ಗೊತ್ತಾಯ್ತಾ?
2: ಅವನ ವಿಷಯ ಏನು ಗೊತ್ತಾಗ್ಲಿಲ್ಲಮ್ಮ. ಆದ್ರೆ
0: ಆದ್ರೆ
2: ಅವನ್ ತಗೊಂಡೋಗಿದ್ದ ನನ್ನ ಮೋಟರ್ ಬೈಕು ಪೊಲೀಸ್ನವ್ರಿಗೆ ಸಿಕ್ಕಿದೆ. ಅದು ಆಕ್ಸಿಡೆಂಟ್ ಆಗಿ ರೋಡ್ನಲ್ಲಿ ಬಿದ್ದು ತುಂಬ ಜಖಮ್ ಆಗಿದೆ ಅಂತೆ. ಆದರೆ ಹರ್ಷನ್ ಬಗ್ಗೆ ಏನೂ ತಿಳಿದಿಲ್ಲ.
3: ಅಮ್ಮ ನಾನು ವಯಸ್ಸಿನಲ್ಲಿ ಚಿಕ್ಕವನು, ಆದರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ಇತ್ತೀಚೆಗೆ ಹರ್ಷ ಬಹಳ ಬೇಸರವಾಗಿ ಮನೇಲಿ ಏನೋ ಗಲಾಟೆ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದ. ಆದ್ರಿಂದ ಸಿಗರೇಟ್ ಸೇದೋದು ವಿಪರೀತ ಕುಡಿಯೋದನ್ನು ಕಲ್ತ.
2: ಎಲ್ರೂ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಆದ್ರೆ ನಮ್ಮ ಹರ್ಷ ಕೆಟ್ಟಿದ್ದು ಸಂಸಾರಿ ಆದ್ಮೇಲೆ.
0: ಹೆದರ್ಕೋಬೇಡಮ್ಮ, ಅವನಿಗೆ ಏನೂ ಆಗಿರಲ್ಲ, ದೇವರಿದ್ದಾನೆ.

0: ಹರ್ಷ ಅವ್ರ ಮನೆ ಇದೆ ತಾನೆ?
1: ಹೌದು.
0: ಡ್ರೈವರ್, ಲಗೇಜ್ ಎಲ್ಲ ಒಳಗೆ ತಗೊಂಡ್ ಬಾ. ಹರ್ಷ ರೂಮ್ ಯಾವುದು?
1: ಅದು.
0: ಥ್ಯಾಂಕ್ಸ್.
1: ನಿಂತ್ಕೊಳ್ಳೆ. ನೀನ್ ಯಾರು ಅಂತಾನೆ ಹೇಳಿದೆ? ಒಳ್ಳೆ ಮಹಾರಾಣಿ ತರ ಆಡ್ತಿದ್ಯಲ್ಲ, ಯಾರೇ ನೀನು?
0: ಏನೋ ಇದೆಲ್ಲ, ಯಾರೋ ಇವಳು?
2: ಅವಳ ಹೆಂಡತಿ.
0: ಎಷ್ಟೋ ಧೈರ್ಯ ನಿನಗೆ! ನಿನ್ ತಾಯಿ ನಿನ್ ಹೆಂಡತಿ ಮುಂದೆನೆ ಇನ್ನೊಬ್ಬಳನ್ನ ಕರ್ಕೊಂಡು ಬಂದು ನನ್ನ ಹೆಂಡತಿ ಅಂತಿದ್ಯಲ್ಲ, ಮನುಷ್ಯನ ನೀನು? ಒಬ್ಬ ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಬಳನ್ನ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಇದು ಸರಿನಾ?
2: ಮದುವೆ ಒಂದಾಗ್ಬಿಟ್ರೆ ಸಾಕ? ನನಗಿರೋದು ಒಂದೇ ಜೀವನ, ಒಂದೇ ಬದುಕು, ಅದರಲ್ಲೂ ಯೌವನ ಅನ್ನೋದು ಕೆಲವು ವರ್ಷಗಳು ಮಾತ್ರ. ಅದನ್ನ ನಿಮ್ ಜಗಳ ನೋಡ್ತಾ ಕಳೆಯುವಷ್ಟು ಮೂರ್ಖ ಅಲ್ಲ ನಾನು. ನನ್ ಜೀವನ, ನನ್ ಬದುಕು, ನನ್ ಸಂತೋಷ ಮುಖ್ಯ ನನಗೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದು.
0: ಒಬ್ಬ ತಾಯಿಯಾಗಿ ನಾನು ಇದನ್ನ ಒಪ್ಪೋದೇ ಇಲ್ಲ.
2: ಬೇಡ. ಒಬ್ಬ ಮಗನಾಗಿ ತಾಯಿ ಏನ್ ಮಾಡ್ಬೇಕು ಆ ಕರ್ತವ್ಯ ಮಾಡಕ್ ಬಂದಿದ್ದೀನಷ್ಟೇ. ಈಗ ಒಂದ್ ತಾಯಿಯಾಗಿ ಹೆಂಡತಿಯಾಗಿ ನಿಮ್ಗೆ ಏನ್ ಮಾಡ್ಬೇಕು ಅನಿಸ್ತೋ ಅದನ್ನ ಮಾಡಿ. ಇಲ್ದಿದ್ರೆ
0: ಈಗ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಇಷ್ಟ?
2: ಅವಳು ನನ್ನ ಹೆಂಡತಿ, ನನ್ ಜೊತೆ ಇದೇ ಮನೇಲಿ ಇರ್ತಾಳೆ. ನೀವಿಬ್ರು ಅವಳ ಜೊತೆ ಹೊಂದ್ಕೊಂಡಿರಕ್ ಆಗತ್ತಾ ಇಲ್ವಾ?
0: ಅವಳು ಯಾರು ಅಂತ ನಾವ್ ಅವಳ ಜೊತೆ ಹೊಂದ್ಕೊಂಡಿರ್ಬೇಕು?
2: ನನ್ ಸಂತೋಷ
0: ಇಷ್ಟಪಡಲ್ಲ.
2: ಈ ಮನೆಗೆ ಬಂದ್ರೆ ನಿಮ್ಮಿಬ್ಬರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ನನಗೋಸ್ಕರ ಏನ್ ಬೇಕಾದ್ರೆ ಸಹಿಸ್ಕೊಳ್ತೀರಿ ಅಂತ ಜೊತೆಗೆ ಬಂದಿದ್ದಾಳೆ. ಅವಳೇ ಒಬ್ಬ ಮೇಲೆ ನಿಂದೇನಿದೆ? ಇದು ನಮ್ಮ ಮದುವೆ ಸರ್ಟಿಫಿಕೇಟ್.
0: ಅಳ್ಬೇಡ, ನಾನಿದ್ದೀನಿ, ಇದನ್ನ ಹೇಗೆ ಬಿಡೋಕ್ಕಾಗಲ್ಲ.
3: ಇಲ್ಲ ಅತ್ತೆ, ನಾನಿಲ್ಲಿರೋಲ್ಲ, ನನ್ ತವ್ರ ಮನೆಗೆ ಹೋಗ್ತೇನೆ.
0: ಮನೇಲಿ ಇಲಿ ಸೇರ್ಕೊಂಡ್ರೆ ಇಲಿನ ಹೊರಗೆ ಹಾಕ್ಬೇಕೆ ಹೊರತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಾರ್ದು. ನಾವಿಬ್ರು ಸೇರಿ ಅವನನ್ನ ಹೊರಗೆ ಹಾಕೋಣ. ಸುಮ್ಮನಿರು.
2: ಬಡ ಲೈಕ್ ಯು.
4: ದಿಸ್ ಇಸ್ ಟೂ ಮಚ್. ಇವನಿಂದ ನಮಗೂ ಕೆಟ್ಟೆಸರು.
0: ಈಗ ಅವನಿಗೆ ತಾಯಿನೂ ಬೇಡ, ಹೆಂಡತಿನೂ ಬೇಡ, ಅವಳೊಬ್ಳಿದ್ರೆ ಸಾಕು ಅಂತಾನೆ.
5: ನೀವೇನು ಯೋಚನೆ ಮಾಡಬೇಡಿಮ್ಮ, ನಾವು ಅವನು ಬುದ್ಧಿ ಹೇಳ.
2: ಏನ್ರಪ್ಪ ಎಲ್ಲ ಸರಿ ಒಟ್ಟಿಗೆ ಬಂದ್ಬಿಟ್ಟಿದಿರ?
5: ಏನೋ ನಿಮ್ ಫ್ಯಾಮಿಲಿ ಸಂತೋಷವಾಗಿರ್ಲಿ ಅನ್ನೋದು ನಮ್ಮ ಆಸೆ. ಅದಕ್ಕೆ
2: ಅದಕ್ಕೆ ನೀನ್ ಹೇಳಿತರ ಹೆಂಡತಿ ಮುಂದೆ ಅಮ್ಮನ್ನ, ಅಮ್ಮನ್ ಮುಂದೆ ಹೆಂಡತಿನ ಬೈಯೋತರ ನಾಟಕ ಆಡ್ತಾ ಇರ್ಬೇಕಾ? ಎಷ್ಟು ದಿನಪ್ಪ ನಾಟಕ ಆಡೋದು? ಹೌದು, ನಿಮ್ ಮನೇಲಿ ದಿನಾಲು ಈ ತರ ನಾಟಕ ಆಡ್ತಿದ್ಯಲ್ಲ, ಸಂತೋಷವಾಗಿದ್ಯಾ?
4: ಏನೇ ಆದ್ರು ನಿನ್ನ ತಾಯಿನ ಅವ್ರ ತ್ಯಾಗನ ಮರಿಬಾರ್ದು ಕಣೋ.
2: ಮತ್ತವತ್ತು ಅಮ್ಮನ್ ಬಿಟ್ಬಿಟ್ಟು ನೀನು ನಿಮ್ ಹೆಂಡತಿ ಬೇರೆ ಮನೆ ಮಾಡಿ ಸೆಂಟಿಮೆಂಟ್ ಆದ್ರೆ ತೋಪಾಗೋಗ್ತೀಯ ಅಂತ ಹೇಳಿದೆ, ಇವತ್ತು ಹಿಂಗ್ ಹೇಳ್ತಿದ್ಯಲ್ಲೋ.
6: ಹಾಗಂತ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ತಗೊಂಬಾರ್ದಾಯ್ತು ಕಣೋ.
2: ಕರೆಕ್ಟ್ ಅಮ್ಮ, ನೀನ್ ಹೇಳ್ದಾಗ ದಿನಾಗ್ಲೂ ಟೈಟ್ ಆಗಿ ಮನೆಗೆ ಬಂದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರೋದು ಅಲ್ಲ. ನೀವು ಹೇಳಿದ್ದೆಲ್ಲ ಸೊಲ್ಯೂಷನ್ ಅಲ್ಲ, ಸರೆಂಡರ್, ಹೇಳಿತನ. ನನಗದನ್ನ ಮಾಡಕ್ ಇಷ್ಟ ಇಲ್ರಪ್ಪ. ಎಲ್ರಪ್ಪ ಅವನು? ದ ಗ್ರೇಟ್ ಮನೋಜ್, ಮೈ ಸೋ ಕಾಲ್ಡ್ ಫ್ರೆಂಡ್. ಇವಳು ಎಂಗೇಜ್ಮೆಂಟ್ ಆಗಿ 15 ದಿವಸ ಆಯ್ತು ಅಂತ ಸುಳ್ಳು ಹೇಳಿದ್ನಲ್ಲ. ಎಲ್ಲೋ ನನ್ನ ಮಕ್ಕಳ ಅವನು ಮುಖ ತೋರ್ಸಕ್ ನಾಚಿಕೆ ಅಂತ ಬರಲೇ ಇಲ್ವಾ? ಅವನಿಗೆ ಹೇಳಿ, ನೀವು ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ಪ್ರೀತಿ ಅವಶ್ಯಕತೆ ಇತ್ತು, ಅದನ್ನ ಸೀಮಾ ಕೊಟ್ಲು, ಈಗ ಹ್ಯಾಪಿಯಾಗಿದ್ದೀವಿ. ಸೊ ಈ ಯಜಮಾನಿಕೆ ಎಲ್ಲ ಬಿಟ್ಟು ತಾವೆಲ್ಲ ದಯವಿಟ್ಟು
7: ನಿನ್ ಮೊಮ್ಮಗ ದೊಡ್ಡ ಅಮಲ್ದಾರ ಆಗ್ಬಿಟ್ಟವನೆ. ಅವನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವನು.
0: ಎಷ್ಟು ದಿವಸ ಅಂತ ಏನೋ ಅನ್ಭವಿಸೋದು, ಅವನ್ ಯಾರ ಮಾತು ಕೇಳ್ತಿಲ್ಲ. ಈಗ ನೀವೇ ಬಂದು ಅವನಿಗೆ ಬುದ್ಧಿ ಹೇಳ್ಬೇಕು.
3: ನನ್ನ ಕೈಲಿ ನರಕೈ ಅದನ್ನ ಅನುಭವಿಸಕ್ ಆಗಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೇನೆ.
7: ಪ್ರಾಣ ಯಾಕವ ಕಳ್ಕೋಬೇಕು? ನಾವಿಲ್ವಾ ಅವನಿಗೆ ನಾಲ್ಕ್ ತದಕಿ ಬುದ್ಧಿ ಹೇಳ್ತೀವಿ ನಡಿ.
2: ತಾತ ಯಾವಾಗ ಬಂದ್ರಿ? ಏನಜ್ಜಿ
7: ಅದೆಲ್ಲ ಸರಿ, ಈಗ ನಿನ್ನ ಹೆಂಡತಿನೂ ನಿಮ್ಮ ಅಮ್ಮನೂ ನಿನ್ ಮೇಲೆ ದೂರ ಹೇಳೋರಲ್ಲ, ಅದಕ್ಕೇನು ಹೇಳ್ತೀಯ?
2: ಓ ಅದ ವಿಷಯ. ಕಂಪ್ಲೇಂಟ್ ಮಾಡಕ್ ಹೋಗಿದ್ರಾ ತಾತ? ನಾನು ಏನಾಗಿದ್ದೀನಿ ಅನ್ನೋದಕ್ಕಿಂತ ಯಾಕಾಗಾದೆ ಅಂತ ಒಂದಿನ ನಾನು ಯೋಚನೆ ಮಾಡಿದಾರ ಅಂತ ಕೇಳಿ. ನಿನಗೆ ಗೊತ್ತಿರೋ ಯಾವ ತರ ಸಿಗರೆಟ್ ಸೇದಿದ್ದೀನ ನಾನು, ಯಾವತ್ತಾರು ಕುಡಿದಿದ್ದೀನ? ಒಂದ್ ದಿವಸ ಕುಡ್ಕೊಂಡ್ ಬಂದೆ. ಅದರಿಂದ ಇವ್ರು ಮರ್ಯಾದೆನೆ ಹೋದಾಗ ಮಾತಾಡ್ತಿದಾರಲ್ಲ ಇವರು, ಈಗ ನನ್ ವಿಷಯನ ಊರೆಲ್ಲ ಡಂಗೂರ ಸಾರ್ಕೊಂಡ್ ಬರ್ತಿದಾರಲ್ಲ, ಇದರಿಂದ ಇವ್ರು ಮರ್ಯಾದೆ ಹೋಗಲ್ವಂತ? ಇವ್ರಿಗೆ ನಮ್ ಮನೆ ನಮ್ ಮರ್ಯಾದೆ ಮುಖ್ಯ ಆಗಿದ್ದಿದ್ರೆ ಊರ್ನವ್ರನ್ನೆಲ್ಲ ಕರೆದು ಪಂಚಾಯತಿ ಮಾಡಕ್ ಮುಂಚೆ ನಿಮ್ಮನ್ ಕರಿಬೋದಾಗಿತ್ತಲ್ಲ.
7: ಓ, ಇದೆಲ್ಲ ರಾಮಾಯಣ ಆಗಿ ಆಮೇಲೆ ನಮ್ಮನ್ ಕರ್ಸಿರೋದು?
2: ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಾಗೆ ಈ ಅತ್ತೆ ಸೊಸೆ ಜಗಳದಲ್ಲಿ ನನ್ ಸುಖ ಸಂತೋಷ ಎಲ್ಲ ಹಾಳಾಗೋಯ್ತು. ಅದಕ್ಕೆ ನನಗೆ ಎಲ್ಲಿ ಸುಖ ಇರುತ್ತೋ ಅಲ್ಲಿ ಹೋದೆ. ಅದಕ್ಕಿಂತ ಇವ್ರನ್ನೇನ್ ಬೀದಿ ಪಾಲ್ ಮಾಡ್ಲಿಲ್ವಲ್ಲ? ನೀವೇ ಹೇಳಿ ತಾತ, ನನ್ ಜನ ತಪ್ಪಿದ್ರೆ ಕಪ್ಪಾಳ ಕೊಡ್ದು ಹೇಳಿ, ತಿದ್ಕೊಳ್ತೀನಿ.
0: ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು.
7: ನಂಗೂ ಹಂಗೆ ಅನ್ನಿಸ್ತದೆ. ಇತ್ಲಾಗ ಎಂಡ್ರ ಮಾತ್ ಕಟ್ಕೊಂಡು ಅವನ್ನು ಬಿಡಂಗಿಲ್ಲ, ಅವನ್ ಮಾತ್ ಕಟ್ಕೊಂಡು ಎಂಡ್ರನ್ನು ಬಿಡಂಗಿಲ್ಲ. ನನ್ಗನ್ನಿಸ್ತದೆ ನಿಮ್ ನಿಮ್ ಗಾಳಿ ಗಂಟಲ್ನ ನೀವ್ ನೀವೇ ಬಗೆಹರಿಸ್ಕೋಬೇಕು.
0: ನೋಡು ಅನ್ಸೂಯ, ಕರ್ಕಸನ ಎಳಿತಾ ಇದ್ರೆ ಕುಯ್ಕೊಂಡೇ ಹೋಯ್ತದೆ. ನಿಮ್ ಸ್ಥಿತಿನೂ ಹಂಗೇ ಆಗಿರೋದು. ಆಡ್ಕೊಂಡು ನಗೋರ್ ಮುಂದೆ ಎಡು ಬೀಳಕ್ ಮುಂಚೆ ನಿಮ್ ನಿಮ್ ತಪ್ಪನ್ನ ತಿದ್ಕೊಂಡು ಹೊಂದ್ಕೊಂಡೋಗಿ.

0: ಮತ್ತೆ ಅವ್ರು ಯಾಕೆ ಇವಳು ಹಿಡಿತದಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ ಅಂತ ನನಗೀ ಗೊತ್ತಾಗ್ತಿದೆ. ತಾತ ಅಜ್ಜಿನೇ 5 ನಿಮಿಷದಲ್ಲಿ ಮೋಡಿ ಮಾಡ್ದಳು, ಇನ್ನು ಇವರನ್ನ ಬಿಟ್ಟಿರ್ತಾಳಾ?
1: ಹೌದಮ್ಮ, ಇವಳನ್ನ ನೇರವಾದ ರೀತಿಯಲ್ಲಿ ಹೊರಗೆ ಕಳ್ಸೋಕ್ಕಾಗಲ್ಲ. ಕಾಮಾಕ್ಷಿನ ಕೇಳಿದ್ರೆ ಏನಾದರೂ ಉಪಾಯ ಹೇಳ್ತಾಳೆ.

0: ಯಾಕೆ ಏನಾಯ್ತೆ?
1: ಯಾಕೋ ಒಂದು ಬಾದಿದ ಮೈಗೆ ಹುಷಾರಿಲ್ಲ ಕಣೆ.
0: ಇಷ್ಟೆಲ್ಲ ಆದ್ರೂ ನನಗೆ ಹೇಳಿ ಕಳಿಸ್ತಾ ಇದೆಯಲ್ಲ.
1: ನೀನು ಹೇಳಿ ಕಳ್ಸೋಕೆ ನನಗೆ ಯಾರೇ ಇದ್ದಾರೆ? ಅನ್ಸೂಯ, ನಾನು ತಪ್ಪು ಮಾಡಿಬಿಟ್ಟೆ ಕಣೆ. ನನ್ನ ಮಕ್ಕಳು ಮದುವೆ ಮಾಡಿಕೊಂಡು ದೂರ ಹೋಗಿದ್ದೇನೋ ನಿಜ, ಆದರೆ ತಾಯಾಗಿ ನಾನು ಅವ್ರ ಕ್ಷಮಿಸಿ ದ್ವೇಷ ಕಟ್ಕೊಂಡ್ಬಿಟ್ಟೆ ಕಣೆ. ನನ್ನ ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಕಣೆ. ಅವ್ರು ನೋಡಕ್ ಬಂದಾಗ ನಗ್ನಗ್ತ ಮಾತಾಡ್ದೆ ಅವ್ರನ್ನ ದೂರ ಮಾಡಿಬಿಟ್ಟೆ ಕಣೆ.
0: ನಾವೊಂದೇ ಮನೇಲಿರಕ್ಕಾಗ್ದಿದ್ರು ದೂರ ಇದ್ಕೊಂಡು ನಮ್ಮ ಕಷ್ಟ ಸುಖನ ಹಂಚ್ಕೊಂಡು ಸಂಬಂಧನ ಉಳಿಸ್ಕೋಬೋದಾಗಿತ್ತು ಕಣೆ. ಆದ್ರೆ ನನ್ನ ಹಠ ಎಲ್ಲದಕ್ಕೂ ಕಲ್ಲಾಗ್ಬಿಡ್ತು. ನೋಡ್ದೇನೆ ನಾನೇನಾದ್ರು ಸತ್ತೋದ್ರೆ ನನ್ನ ಹೊತ್ತಾಕೋರಿಗೆ ಯಾರೂ ಇಲ್ಲ.
1: ಅನ್ಸೂಯ, ನಾ ಮಾಡಿದ ತಪ್ಪನೆ ನೀ ಮಾಡಬೇಡ ಕಡೆ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸಿದ್ರೆ ದೂರ ಇದ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೆ, ಸಂಬಂಧನ ಉಳಿಸ್ಕೊಳ್ಳೆ, ಸಂಬಂಧನ ಉಳಿಸ್ಕೊಳ್ಳೆ ಅಮ್ಮ.
0: ಆಯಾಸ ಮಾಡ್ಕೋಬೇಡ, ಸುಮ್ಮನೆ ಮಲಗು, ಮತ್ತೆ ನಾನು ನಾಳೆ ಬರ್ತೀನಿ.
1: ನಾನೇನಾದ್ರು ಸತ್ತೋದ್ರೆ ನನ್ನ ಹೊತ್ತಾಕೋರಿಗೆ ಯಾರೂ ಇಲ್ಲ.
0: ಅನ್ಸೂಯ,
1: ನಾ ಮಾಡಿದ ತಪ್ಪನೆ ನೀ ಮಾಡಬೇಡ ಕಡೆ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸಿದ್ರೆ ದೂರ ಇದ್ಕೊಂಡು ಅವ್ರನ್ನ ಆಶೀರ್ವಾದ ಮಾಡೆ.
2: ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಊಟಕ್ಕೆ ಬನ್ನಿ.
0: ಇಲ್ಲ ಪೂಜಾ, ಆ ಕಾಮಾಕ್ಷಮ್ಮನ ನೋಡಿದ್ಮೇಲೆ ಮನಸ್ಸೇ ಸರಿಯಿಲ್ಲ. ಈ ವಯಸ್ಸಿನಲ್ಲಿ ಒಂಟಿಯಾಗಿದ್ದೀನಲ್ಲ ಅಂತ ಸಂಕಟ ಪಡ್ತಾ ಇದ್ಲು. ನಾನೊಂದು ಕೆಲಸ ಮಾಡ್ತೀನಿ ಪೂಜಾ, ಸ್ವಲ್ಪ ದಿವಸ ಅತ್ತೆ ಮಾವನ ಜೊತೆಲಿ ಇದ್ದು ಬರ್ತೀನಿ. ಅವ್ರಿಗೂ ವಯಸ್ಸಾಗಿದೆ, ಯಾರೂ ಇಲ್ಲ.
3: ನೀವು ಹೋದ್ರೆ ನನ್ ಗತಿ ಏನತ್ತೆ? ನಾನು ನಮ್ಮ ತಾಯಿ ಮನೆಗೆ ಹೋಗ್ಬಿಡ್ತೀನಿ. ಹೋಗ್ಲಾದ್ರು ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದೇನೋ.
0: ಹರ್ಷ, ಹರ್ಷ ಬಾಗಿಲ್ ತೆಗೆಯಪ್ಪ. ಹರ್ಷ, ಪೂಜನ ತಲೆ ಸುತ್ತ ಬಂದು ಬಿದ್ದ್ಬಿಟ್ಟಿದ್ದಾಳೆ.
4: ಅದಕ್ಕೆ ನಾನೇನ್ ಮಾಡ್ಲಿ? ಹೋಗಿ ಡಾಕ್ಟರ್ಗೆ ಫೋನ್ ಮಾಡು.
0: ಡಾಕ್ಟರ್, ನನ್ನ ಮಗಳಿಗೆ ಏನಾಯ್ತು?
5: ಏನು ಭಯಪಡಬೇಡಿ, ಸಂತೋಷದ ವಿಷಯ. ನಿಮ್ಮ ಸೊಸೆ ತಾಯಿ ಹತ್ತಿದ್ದಾಳೆ.

0: ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ.
1: ನನ್ನ ವಂಶದ ಕುಡಿಯ ಕಾಪಾಡಿ ನಿನ್ನ ಬಿಟ್ಟು. ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲಮ್ಮ.
2: ಹರ್ಷ ಸ್ವಲ್ಪ ನಿಂತ್ಕೊಳ್ಳಪ್ಪ. ಹರ್ಷ
3: ಏನದು?
2: ನಿನ್ಗೊಂದು ವಿಷಯ ಹೇಳ್ಬೇಕು ಕಣೋ.
3: ಏನದು ಬೇಗ ಹೇಳು, ಆಫೀಸ್ ಗೊತ್ತಾಯ್ತು.
2: ಪೂಜಾ ಗರ್ಭಿಣಿ ಆಗಿದ್ದಾಳೆ ಕಣೋ. ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ.
3: ಅಷ್ಟೇ ತಾನೇ ವಿಷಯ ಗೊತ್ತಾಯ್ತಲ್ಲ
2: ಅಲ್ವಾ? ನಿನ್ ತಂದೆ ಆಗ್ತಿದ್ಯಾ ಅನ್ನೋ ವಿಷಯ ಕೇಳಿ ನಿನಗೆ ಸಂತೋಷನೇ ಆಗ್ತಿಲ್ವಾ?
3: ನೋಡಮ್ಮ, ಮದ್ವೆ ಆದ ಹೊಸದಲ್ಲಿ ಯಾವಾಗ ನಾನು ತಂದೆ ಆಗ್ತೀನಿ ಅಂತ ಸಂತೋಷದಿಂದ ಕಾಯ್ತಾ ಇದ್ದೆ. ಆಗ ಹೆಂಡತಿ ಆಗಬೇಕು ಅಂತ ಅವಳಿಗೆ ಅನಿಸ್ಲಿಲ್ಲ. ಈಗ ತಾಯಿ ಆಗೋ ಸಮಯದಲ್ಲಿ ಹೆಂಡತಿ ಅನ್ನೋ ಸ್ಥಾನನ ಅವಳು ಕೇಳ್ತಿದ್ದಾಳೆ. ಆದರೆ ಗಂಡ ಅನ್ನೋ ನನ್ನ ಸ್ಥಾನನ ಇನ್ನೊಂದು ಹೆಣ್ಣಿಗೆ ನಾನು ಕೊಟ್ಬಿಟ್ಟಿದ್ದೀನಿ.

0: ಅವಳು ಜನ್ಮ ಕೊಡ್ತಿರೋದು ನಿನ್ ಮಗುಗೆ ಕಣವು. ಅದಕ್ಕಾದ್ರೂ ಹೋಗಿ ಅವಳನ್ನ ಮಾತಾಡ್ಸು.
1: ನೋಡಮ್ಮ, ನಾನು ಇವಳ ಜೊತೆ ಮಾತಾಡೋದನ್ನ ಸೀಮಾ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾಳೆ, ಮತ್ತೆ ಜಗಳ ಶುರು ಆಗುತ್ತೆ. ನನ್ನ ಜೀವನ ಪೂರ್ತಿ ಜಗಳ ನೋಡಿ ನೋಡಿ ಬೇಸರ ಆಗ್ಬಿಟ್ಟಿದೆ. ಮತ್ತೆ ಇದು ರಿಪೀಟ್ ಆಗೋದು ನನಗೆ ಇಷ್ಟ ಇಲ್ಲ.
0: ಅಂದ್ರೆ ಅವಳಿಗೋಸ್ಕರ?
1: ಎಸ್, ನನಗೆ ಮತ್ತೆ ನನ್ನ ಸಂತೋಷ ಕಳ್ಕೊಳಕ್ ಇಷ್ಟ ಇಲ್ಲ. ಏನ್ ದೊಡ್ಡ ವಿಷಯ ಅಂತ? ಮದುವೆ ಆದ್ಮೇಲೆ ಗರ್ಭಿಣಿ ಆಗೋದು, ಗರ್ಭಿಣಿ ಆದ್ಮೇಲೆ ತಾಯಿ ಆಗೋದು, ಎಲ್ಲ ಕಾಮನ್ನೇ. ಇವತ್ತು ಇವಳಾಗಿದ್ದಾಳೆ, ನಾಳೆ ಅವಳಾಗ್ತಾಳೆ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಆಗ್ಲಿ ಸೆಂಟಿಮೆಂಟ್ ಆಗ್ಲಿ ಏನೂ ಇಲ್ಲ.

0: हो जा। ಹೇಳ್ದೆ ಮಾ, ತುಂಬಾ ಸಂತೋಷಪಟ್ಟ, ಸಾಯಂಕಾಲ ಬೇಗ ಬರ್ತಾನಂತೆ. ಅವರೆಷ್ಟು ಸಂತೋಷಪಟ್ರು ಅಂತ ನನಗೆ ಗೊತ್ತಮ್ಮ.
1: ನೀವು ಮಾತಾಡಿದ್ದನ್ನೆಲ್ಲ ನಾನು ನೋಡಿದೆ.
0: ನೋಡು, ಇಂಥ ಸಮಯದಲ್ಲಿ ನೀನು ಯೋಚನೆ ಮಾಡಬಾರ್ದು. ಈಗ ನೀನು ಒಬ್ಳೇ ಅಲ್ಲ, ಇಬ್ಬರಿಗಾಗುವಷ್ಟು ಊಟ ಮಾಡಬೇಕು.
1: ಪ್ರಯೋಜನ ಏನಮ್ಮ?
0: ನೀರು ಮರಕ್ ಬೇಡದೆ ಇದ್ರು ಸಸಿಗೆ ಬೇಕೇ ಬೇಕಲ್ಲಮ್ಮ.
1: ಅಮ್ಮ, ನಾಳೆ ಭೀಮನ ಅಮಾವಾಸ್ಯ, ನಾನು ಅವ್ರ ಪೂಜೆ ಮಾಡಿ ವಿಷಯ ಹೇಳ್ತೀನಿ. ಅವ್ರಿಗಾಗ್ಲಾದ್ರೂ ನನ್ನ ಮೇಲೆ ಅನುಕಂಪ ಬಂದು ಎಲ್ಲ ಮರೆತು ಮತ್ತೆ ನಮ್ಮ ಸಂಸಾರ ಕೂತ್ಲೆ ಥರ ಆಗ್ಬೋದೇನೋ.
2: ಏಯ್, ಏನೇ ಮಾಡ್ತಿದ್ಯಾ?
0: ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ.
2: ಅದನ್ನ ಮಾಡಬೇಕಾದವಳು ನಾನು, ಆ ಹಕ್ಕಿರೋದು ನನಗೆ.
0: ಯಾಕೆ? ನನಗದ್ರ ಹಕ್ಕಿಲ್ವಾ? ನಾನು ಮಾಡೋ ಪೂಜೆಗೆ ಅಡ್ಡ ಬರಬೇಡ.
2: ನಾನು ಅಡ್ಡ ಬರ್ತಿದ್ದೀನ? ನನ್ನ ಗಂಡನ ಬಲೆಗೆ ಹಾಕೊಂಡು ನನ್ನ ಮನೆ ಒಳಗೆ ನುಗ್ಗಿ ನನ್ನ ಜೀವನಾನೇ ಹಾಳು ಮಾಡ್ದೋಳು ನೀನು, ನಡಿಯೇ.
0: ನಾನು ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡತಿನೇ.
1: ನೀನು ಹೇಳಿದ ತಕ್ಷಣ ಅವ್ರ ಹೆಂಡತಿ ಆಗೋಲ್ಲ. ನೂರಾರು ಜನದ ಮುಂದೆ ಸಾಕ್ಷಾತ್ ಕೈ ಹಿಡ್ದವಳು ನಾನು. ನಾನು ಮಗುವಿನ ತಾಯಿ. ನಾನು ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಈ ವಿಷಯನ ಪೂಜೆ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಹೇಳ್ರಿ ಇವಳಿಗೆ, ಹೇಳ್ರಿ. ಈ ಹಕ್ ನನಗ್ತಾನೆ ಇರೋದು, ಈ ಹಕ್ ನನಗ್ತಾನೆ ಇರೋದು. ಹೇಳ್ರಿ.

ಹೌದು, ನೀನ್ ಹೇಳಿದ್ದೆಲ್ಲ ಸರಿನೇ. ಹಾಕಿರೋದು ನಿನಗೆ, ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವಳು ನೀನೆ, ನನ್ನ ಮಗುವಿ ತಾಯಿಯಾಗವಳು ನೀನೆ. ಆದ್ರೆ ಈ ಭೀಮನ ಅಮಾವಾಸ್ಯೆ ಗಂಡನ ಪೂಜೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ತಾನ್ ಮುತ್ತೈದೆಯಾಗಿ ಸಾಯ್ಬೇಕು, ತನ್ನ ಗಂಡ ದೀರ್ಘಾಯುಷವಾಗಿ ಯಾವಾಗಲೂ ನಗ್ನಗ್ತಾ

0: ಈ ಪೂಜೆ ಪುರಸ್ಕಾರಗಳ ಏನ್ ಅರ್ಥ ಇದೆ?
1: ಅಮ್ಮ ನಡೀರಿ ಹೋಗೋಣ, ಇವತ್ತು ನಾಳೆನೋ ಸರಿ ಹೋಗ್ಬೋದು ಅನ್ನೋ ಆಸೆ. ಇವತ್ತು ಮಣ್ಣಪಾಲಾಯ್ತು. ಇಲ್ಲಿ ಹೆತ್ತ ತಾಯಿಗೆ ಕಟ್ಕೊಂಡಿರೋ ಹೆಂಡತಿಗೆ ಯಾರಿಗೂ ಯಾವ ಮರ್ಯಾದೆನೂ ಇಲ್ಲ ಅಂದ್ಮೇಲೆ ನನ್ನ ಹೊಟ್ಟೆಲಿ ಹುಟ್ಟೋ ಮಗುಗೆ ಪ್ರೀತಿ ಸಿಗುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಈ ವಾತಾವರಣದಲ್ಲಿ ನನ್ನ ಮಗು ಬೆಳೆಯೋದು ಬೇಡಮ್ಮ, ನಡೀರಿ ಹೋಗೋಣ.
0: ಒಂದ್ ನಿಮಿಷ, ಹೋಗಕ್ ಮುಂಚೆ ನಂದು ಎರಡು ಮಾತು ಕೇಳ್ಬಿಟ್ಟು ಹೋಗಿ. ನಿನ್ನೆವರೆಗೂ ಹಾವು ಮುಗಿಸಿ ತರ ಕಿತ್ತಾಡ್ತಿದ್ ನೀವಿಬ್ರು, ಈಗ ಕಣ್ಣೀರ್ ಸುಸ್ಕೊಂಡು ಒಂದಾಗ ಮನೆ ಬಿಟ್ಟು ಹೋಗಕ್ ಕಾರಣ ನಾನ? ಈ ಒಗ್ಗಟ್ಟು ಮೊದ್ಲ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರು ಮಧ್ಯೆ ಜಗಳದಲ್ಲಿ ಸತ್ತಿದ್ ನಾನು. ಅಮ್ಮ ನಿನ್ ದೇಹದ ಒಂದು ಅಂಗಮ್ಮ ನಾನು, ನಿನಗ್ ನೋವಾದ್ರೆ ನನಗೂ ನೋವಾಗುತ್ತೆ. ಅದೇ ತರ ಅವಳು ನನ್ನ ಅರ್ಧ ಅಂಗಿ, ಅವಳಿಗೆ ನೋವಾದ್ರೆ ನನಗ್ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ಯಾಕಮ್ಮ ನಿನ್ಗೆ ಅರ್ಥ ಆಗ್ಲಿಲ್ಲ? ಅಮ್ಮ ಅವಳು ನಿನ್ ತರ ಒಂದು ಹೆಣ್ಣಮ್ಮ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮದುವೆ ಆದ್ಮೇಲೆ ತನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಇದೇ ನನ್ನ ಮನೆ, ಇವನೇ ನನ್ನ ಗಂಡ, ಇವರು ನನ್ನ ತಾಯಿ ತರ ನೋಡ್ಕೊಳ್ಳೋ ಅತ್ತೆ ಅಂತ ನಂಬ್ಕೊಂಡು ಬಂದಿರೋಳಮ್ಮ. ಬಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ಬೋದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳಮ್ಮ, ಅನುಭವ ಕಡಿಮೆ ಅಂತ ಶ್ರಮಿಸ್ಬೋದಿತ್ತಲ್ಲ, ಯಾಕಮ್ಮ ಮಾಡಿಲ್ಲ? ಹೆಣ್ಣಿನ ಅತಿ ಉನ್ನತವಾದ ಸ್ಥಾನ ತಾಯಿದಮ್ಮ, ಆ ಸ್ಥಾನಕ್ಕೆ ಬೇಕಾದ ಗೌರವ ನೀವು ಕೊಟ್ರ? ಇವಳು ನಿನ್ನ ಸೊಸೆ, ನನ್ನ ಮಗನ ಬಾಳಿಗೆ ಬೆಳಕಾಗಿ ಬಂದಿರೋಳು ಅಂತ ಅರ್ಥ ಮಾಡ್ಕೊಳ್ದೆ ಅಯ್ಯೋ ರಾಕ್ಷಸಿ ನನ್ನ ಮಗನ ಕಿತ್ಕೊಳಕ್ ಬಂದಿದ್ದಾಳೆ ಅನ್ನೋ ತರ ಅವಳಗ್ ಪೈಪೋಟಿಯಾಗಿ ನಿಂತ್ಬಿಟ್ರಲ್ಲಮ್ಮ. ನೀವು ಮಾಡಿದ್ದಲ್ಲ ಸರಿನಾ? ಸರಿನಮ್ಮ. ಏನು ಕೊನೆಗೂ ನನ್ನ ಗಂಡನ ಸತ್ಯ ಅರ್ಥ ಆಗೋಯ್ತು, ತನ್ನ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಸಂತೋಷ ಪಡ್ತಿದ್ಯಾ? ನೀನ್ ಮಾಡಿದ್ದಾದ್ರೂ ಏನು? ಮದುವೆ ಆದ ಹೊಸದ್ರಲ್ಲಿ ಅತ್ತೆಯರ ಬಾಯಿ ತುಂಬ ಅಮ್ಮ ಅಮ್ಮ ಅಮ್ಮ ಅಮ್ಮ ಅಂತ ಕರೀತಿದ್ಯಲ್ಲ, ಯಾವತ್ತಾದ್ರೂ ಒಂದಿನ ಯಾವತ್ತಾದ್ರೂ ಒಂದು ದಿನ ಬರೀ ಬಾಯಲ್ಲದೆ ಮನಸ್ಪೂರ್ವಕವಾಗಿ ಅವ್ರನ್ನ ಅಮ್ಮ ಅನ್ನೋ ರೀತಿಯಲ್ಲಿ ನೋಡಿದ್ಯಾ? ನೀನ್ ಆತರ ನೋಡಿದಿದ್ರೆ ಖಂಡಿತವಾಗ್ಲೂ ಅವರು ನಿನ್ನ ಮಗಳಾಗೆ ನೋಡಿರೋರು. ಏನೋ ನಮ್ಮಮ್ಮ ದೊಡ್ಡ ತಪ್ಪು ಮಾಡಿದಾಗ ಆಡ್ತೀಯಲ್ಲ, ಇದೇ ತಪ್ಪನ್ನ ನಿಮ್ಮಮ್ಮ ಮಾಡಿದ್ರೆ ಇದೇ ತರ ಮನಸ್ಸಲ್ಲಿಟ್ಕೊಂಡು ಜಿತ್ ಸಾಧಿಸ್ತಾ ಇದ್ಯಾ? ಏನ್ ಹೇಳಿದೆ ನೀನು? ನನ್ ಮಗು ಈ ವಾತಾವರಣದಲ್ಲಿ ಬೆಳಿಬಾರ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಹುಟ್ಟದೇ ಇರೋ ಮಗು ಬಗ್ಗೆನೇ ಇಷ್ಟೊಂದು ಅಕ್ಕರೆ ಇರಬೇಕಾದ್ರೆ 9 ತಿಂಗಳು ಹೊತ್ತು 30 ವರ್ಷ ಸಾಕಿ ಸಲಹಿದ ನನ್ನಮ್ಮನ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೋಡೆ ಅವ್ರನ್ನ ನೋಡೆ, ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡು ಇನ್ನು ನನ್ನ ಜೀವನಾನೇ ನನ್ನ ಮಗ, ನನ್ನ ಸರ್ವಸ್ವಾನೇ ನನ್ನ ಮಗ ಅಂತ ನಂಬ್ಕೊಂಡಿದ್ರು. ದಿಢೀರಂತ ಹೊಸಬಳು ಬಂದು ಇವನು ನನ್ನ ಗಂಡ, ನಾನು ಸೇರ್ಬೇಕಾದವನು ಅಂತ ಕಿತ್ಕೊಳಕ್ ಪ್ರಯತ್ನ ಪಟ್ಟಾಗ ಅಯ್ಯೋ ನನ್ನ ಮಗ ನನ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಭಯ ಪಡೋ ಸಹಜ ತಾನೆ? ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ನೋವು ನಿನ್ಗೆ ಗೊತ್ತಾಗಲ್ವಾ? ದೇವ್ರು ತಾನ್ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ. ತಾಯಿ ಮಗನ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ. ಈಗ ನೀವಿಬ್ರೇ ಜಗಳ ಆಡ್ತಾ ಇದ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ನೋಡಿ ನಾನು ಹೇಳಬೇಕು ಅಂತ ಅನ್ಸಿದ್ದೇನೆಲ್ಲ ಹೇಳಿದ್ದೀನಿ, ಈಗಲೂ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೋಗಿ.
2: ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ, ದೂರ ಇದ್ಕೊಂಡು ಅವ್ರನ್ನ ಆಶೀರ್ವಾದ ಮಾಡೆ. ಹರ್ಷವ ಹೋಗೋಕ್ ಮುಂಚೆ ನಿನ್ನೊಂದು ಮಾತು ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ನಾನ್ ಸತ್ರೆ ಕಾಮಾಕ್ಷ ಮತ್ತರ ಅನಾಥಹೆಣ ಮಾಡಬೇಡ. ನನ್ನ ಜೊತೆಗೆ ನೀನೇ ಬೆಂಕಿ ಇಡಬೇಕು.

0: sayılırdan ayrılmam.
1: Ama இவர் யார் குத்தா? நீ இப்பறம் அன்கொண்டிராகே அவர் நான் ஹெண்டி அல்ல சைக்கியாட்ரிஸ்ட் டாக்டர் சீமா.
2: சீமா, நம் சம்சாரன உழசதுக்கே ಎಂಥ ತ್ಯಾಗ ಮಾಡಿದ್ಯಾ? ನಿನ್ನ ಉಪಕಾರನ ನಾವು ಮರೆಯೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಈಗ ಬಂದಾಗೆಲ್ಲ ಬೈದ್ಬಿಟ್ಟೆ.
3: ಒಬ್ಬ ಸೈಕಿಯಾಟಿಸ್ಟ್ ಆಗಿ ನಾನು ಮಾಡಿದ್ದಿಷ್ಟೇ. ಮಕ್ಕಳಿಬ್ರು ಒಂದೇ ಗೊಂಬೆಗಾಗಿ ಹೊಡೆದಾಡ್ತಿದ್ದಾಗ ಆ ಗೊಂಬೆನ ನಾನು ಕಿತ್ಕೊಂಡೆ. ಮಕ್ಕಳಿಬ್ರು ಜಗಳ ಮರೆತು ಒಂದಾಗ್ಬಿಟ್ರು. ನಾನು ಹರ್ಷನ ನಿಮ್ಮಿಂದ ಕಿತ್ಕೊಂಡ್ಮೇಲೆ ನೀವಿಬ್ರು ಒಂದಾದ್ರಿ. ಒಬ್ಬ ಡಾಕ್ಟರ್ ಆಗಿ ನಾನು ಈ ನಾಟಕ ಆಡಿದೆ. ಆದರೆ ಈಗ ಈ ಗೊಂಬೆನ ಕೊಡೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಬಟ್ ಕೊಡಲೇಬೇಕು, ಯಾಕೆಂದರೆ ನಾನೊಬ್ಬ ಡಾಕ್ಟರ್, ನಿಮ್ಮಲ್ಲೆಲ್ಲರೂ ಒಳ್ಳೆಯವರೇ, ಒಬ್ರನ್ನೊಬ್ರನ್ನ ಪ್ರೀತಿಸೋರೆ. ಆದರೆ ತಪ್ಪೆಲ್ಲಿ ಮಾಡಿದ್ರಿಂದ್ರೆ ಹಂಚ್ಕೋಬೇಕಾದ ಪ್ರೀತಿನ ಕಿತ್ಕೊಳಕ್ಕೆ ಹೋದಾಗ ಅದ್ಯಾರಿಗೂ ಸಿಗೋದಿಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ದಯವಿಟ್ಟು ಇನ್ನು ಮುಂದೆ ಆದರೂ ತಿದ್ಕೊಳ್ಳಿ, ಯಾಕೆಂದರೆ ಕಳೆದು ಹೋಗಿದ್ದು ಮತ್ತೆ ಸಿಗೋದೂ ಇಲ್ಲ. ಎಲ್ಲರೂ ನನ್ನ ಹಾಗೆ ಡಾಕ್ಟರ್ ಆಗಿರಲ್ಲ.
4: ಹರ್ಷ, ಎನಿವೆ, ಗುಡ್ ಲಕ್.

ಕೇಳಿದರೆ ನಾಳೆ ಬೆಳಿಗ್ಗೆ 7:15 ಆಲಿಸಿ ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ಸೊಬಗಿನ ಶಾಲೆಯಲ್ಲಿ ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿಯ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಮಾಹಿತಿ ಕುರಿತು ಅಂತಿಮ ಭಾಗ ಪ್ರಸಾರವಾಗಲಿದೆ. 9:35 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೆ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 10:30. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.